ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 8ನೇ ದಿನ, ಅಂದರೆ 29ನೇ ತಾರೀಕು ಮೇ ತಿಂಗಳ 2026 ಇಸ್ವಿ. ಸಮಯ ಆಗಿದೆ 5:58:28. ಆತ್ಮೀಯ ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಗಳಿಗೆ ಸ್ವಾಗತ. ನಾನು ಲತಾ ಕೆಟಿ,

ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಆಕಾಶವಾಣಿ 101.3 ಎಫ್ಎಂ ರೇನ್ಬೋಗೆ ಸ್ವಾಗತ. ಇದೀಗ ಈ ದಿನದ ನಮ್ಮ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಡುವಂತಹ ಸಮಯ. 6:10 ನಾದಾರ್ಚನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. 6:50 ಕನ್ನಡ ರತ್ನ ಭಂಡಾರ, 7:15 ಭಾವಸ್ಪಂದನ, 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಭಾವಸ್ಪಂದನ ಮುಂದುವರೆಯಲಿದೆ. 8:00 ದೆಹಲಿ

ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 8:30 ಹಲೋ ಕರ್ನಾಟಕ, 9:00 ಸಖತ್ ಸಾಂಗ್, ನಿಮ್ಮ ನೆಚ್ಚಿನ ಕೋರಿಕೆಯ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. 10:00 ಸಿನಿ ಚಿತ್ತೆ, 11:00 ಆಪ್ಕಿ ಪಸಂದ್, 12:00 ಪ್ರದೇಶ ಸಮಾಚಾರ, 12:05 ಕೇಳಿ ಕಾರ್ಯಕ್ರಮ ನವಿಲುಗರಿ, 1:00 ಕರೆಯಲ್ಲಿ ಕೈರುಚಿ, 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು, 1:20 ವೀರ ಯೋಧರು, 1:55 ಲಂಚ್ ಬಾಕ್ಸ್, 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು, ನಂತರ ಹಿಂದಿಯ ವಾರ್ತೆ ಇರುತ್ತೆ. ಅದಾದ ನಂತರ 2:30 ಪ್ರದೇಶ ಸಮಾಚಾರ, 2:40 ಜನಪ್ರಿಯ ಚಿತ್ರಗೀತೆಗಳನ್ನ ಆಲಿಸಬಹುದು, 2:45 ಆಕಾಶ ಬುಟ್ಟಿ, 3:00 ನ್ಯಾಯವಾಣಿ, 3:05 ಹೊಂಬಿಸಿಲು, 4:00 ವಿಸ್ಮಯ ಜಗತ್ತು. ಐದು ಗಂಟೆಗೆ ನಾನ್ಸ್ಟಾಪ್ ಸಂಜೆಯಲ್ಲಿ ಕನ್ನಡದ ಸುಂದರ ಸುಮಧುರ ಗೀತೆಗಳನ್ನ ಆಲಿಸಬಹುದು, 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು, 6:10 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಆಲಿಸಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 6:30 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ, 6:40 ಕೇಳಿ ಪ್ರದೇಶ ಸಮಾಚಾರ, 6:50 ಸನ್ಸೆಟ್ ಸುರಭಿ ಕನ್ನಡದ ಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. ಹಾಗೆ 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಆಲಿಸಬಹುದು, 7:45 ಒಲವಿನ ಆಲಾಪ ಕಾರ್ಯಕ್ರಮ, 8:45 ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ ನ್ಯೂಸ್ ಅಟ್ 9, 9:15 ಸುಕುನ್ ಕೇಪಲ್ ಹಿಂದಿಯ ಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ, 10:00 ಕನಸಿನ ಲೋಕ ನಿಮ್ಮ ಮನಸ್ಸನ್ನ ತುಂಬುವಂತಹ ಕನ್ನಡ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ ರಾತ್ರಿ 11:15 ಬೆಳಗ್ಗೆ 5:53 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ, ಎಲ್ಲರಿಗೂ ಶುಭ ಶುಕ್ರವಾರ ಅಂತ ಹೇಳ್ತಾ ಈ ದಿನದ ನಾದಾರ್ಜನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ನಾದಾರ್ಜನೆಯಲ್ಲಿ ಭಕ್ತಿದಾಯಕ ಗೀತೆಗಳನ್ನ ಕೇಳ್ತಾ ಒಂದಿಷ್ಟು ಬದುಕಿನ ಸಾರವನ್ನು ತಿಳಿತಾ ಸಾಗಬಹುದು. ಹಾಗೆ ಜೀವನದ ತತ್ವವನ್ನು ಡಿ ವಿ ಜಿ ಅವರು ಈ ರೀತಿ ತಮ್ಮ ಸಾಲುಗಳಲ್ಲಿ ಹೇಳಿದ್ದಾರೆ. ಹುಲ್ಲಾಗೋ ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗೋ ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗಿ ಮನೆಯ ಮಲ್ಲಿಗೆಯಾಗಿ ವಿಧಿಯ ಕಷ್ಟಗಳನ್ನು ಮಳೆ ಸುರಿಸಲು ಅಲ್ಲಿ ಕಲ್ಲಾಗಿರ್ಬೇಕಂತೆ. ಹಾಗೆ ದೀನ ದುರ್ಬಲರ ಪಾಲಿಗೆ ಬೆಲ್ಲ ಅಥವಾ ಸಕ್ಕರೆಯಂತೆ ಅವ್ರಿಗೆ ನೆರವಾಗೋ ರೀತಿ ಇದ್ದು, ಎಲ್ಲ ಜನರೊಳಗೆ ನಾವು ಕೂಡ ಒಬ್ಬರಾಗಿ ಇದ್ದಾಗ ಮಾತ್ರ ಖುಷಿ ಮತ್ತು ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ನಮ್ಮ ಡಿ ವಿ ಜಿ ಅವರು ಕಗ್ಗದಲ್ಲಿ. ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ಎಲ್ ಕೃಷ್ಣನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಕೆಯುರಾಜ್, ಸುಜಾತ, ಸುನೀತಾ ಅವರ ಧ್ವನಿಯಲ್ಲಿದ್ದಂತಹ ಗೀತೆನ ಕೇಳಿದ್ರಿ. ನುಡಿಯುವುದೊಂದು, ನಡೆಯುವುದೊಂದು, ಇದನ್ನ ಕುರಿತು ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ ಅಂತ ಹೇಳಿದ್ದಾರೆ. ಎಲ್ಲಿ ನಾವು ನುಡಿದಂತೆ ನಡೀತೋ ಅಲ್ಲಿ ಖಂಡಿತ ದೇವರು ನೆಲೆಸಿರ್ತಾನಂತೆ. ಈಗ ಕೇಳಿ ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ, ಕನಕದಾಸರ ರಚನೆ, ಪ್ರವೀಣ್ ಡಿ ರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸದಾ ಪರರ ದೋಷಿಗಳನ್ನ ಕೈ ತೋರಿಸಿ ಬೇರೆಯವ್ರಿಗೆ ತೋರಿಸುವಂಥವ್ರಿಗೆ ಈಗ ಹೇಳಿದ್ದಾರೆ ನಮ್ಮ ಸರ್ವಜ್ಞ ಅವರು, ತನ್ನವರ ದೋಷವನ್ನು ಚಿನ್ನದೊಳಗೆ ಅಡಗಿಸಿ ಇನ್ನುಳಿದ ಲೋಕದ ದೋಷವನ್ನು ಕನ್ನಡಿಯಳು ತೋರಿದಂತೆ ಸರ್ವಜ್ಞ. ಚಿನ್ನವು ಕಲ್ಮಶಿಗಳನ್ನೆಲ್ಲ ಮರೆ ಮಾಡುವಂತೆ ಬುದ್ಧಿವಂತ ವ್ಯಕ್ತಿ ತನ್ನ ಪ್ರೀತಿಪಾತ್ರರ ನ್ಯೂನತೆಗಳನ್ನೆಲ್ಲ ಮರೆ ಮಾಡ್ತಾ ಹೋಗ್ತಾನೆ. ಆದರೆ ಪ್ರಪಂಚದ ನ್ಯೂನತೆಗಳನ್ನೆಲ್ಲ ಕನ್ನಡಿಯಂತೆ ಸ್ಪಷ್ಟವಾಗಿ ಪ್ರತಿಬಿಂಬಿಸ್ತಾನೆ. ಇದು ಚಾತುರ್ಯ, ಸಹಾನುಭೂತಿ ಮತ್ತು ನ್ಯಾಯಯುತವಾದಂತಹ ವಿವೇಚನೆಯನ್ನು ಕಲಿಸ್ತಾ ಹೋಗುತ್ತೆ ನಮಗೆ. ಈಗ ಕೇಳಿ ಮಲಯ ಮಾರುತ ಚಲನಚಿತ್ರದಿಂದ ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ, ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ರಚನೆ, ವಿದ್ಯಾಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಟಾಂಗ್ ತಕಿ ಟಕ ಧಿಮ್ಮಿ ತಜಂ ತಕಿ ಟಕ ಧಿಮ್ಮಿ ತಕಿ ಟಕಿ ಟಾಂಗ್ ತಜನು ತಜನು ತದ್ದಿಂ ತದ್ದಿಂ ತ ತಾಂಗು ತಕ ಧಿಮ್ಮಿ ಕಡದಕದಿಂ ತದ್ದಿಂ ತ ತಾಂಗು ತಕ ಧಿಮ್ಮಿ ತದ್ದಿಂ ತದ್ದಿಂ ತದ್ದಿಂ ತದ್ದಿಂ

ರಾಜ್ಕುಮಾರ್ ಎಸ್ ಎ ಅವರ ಧ್ವನಿಯಲ್ಲಿದ್ದಂಥ ಈ ಒಂದು ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಸೇವಂತಿ ಸೇವಂತಿ ಚಲನಚಿತ್ರದಿಂದ ಈ ಒಂದು ಗೀತೆಯನ್ನ ಕೇಳಿದ್ರಿ. ಕೆಲವೊಂದನ್ನ ಒಮ್ಮೆ ನಾವು ಕಳ್ಕೊಂಡ್ರೆ ಮತ್ತೆ ಸಿಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಸಮಯ ಕೂಡ ಒಂದು. ಅಂತಹ ಸಮಯವನ್ನ ಕುರಿತಂತಹ ಶ್ಲೋಕ ಈಗಿದೆ. ನಂದಂತ್ಯುದಿತ ಆದಿತ್ಯೇ ನಂದಂತ್ಯಸ್ತಮಿತೆ ರಾವೌ ಆತ್ಮವನ್ನು ನಾವ ಬುದ್ಧಿಯಂತೆ ಮನುಷ್ಯ ಜೀವಿ ತಕ್ಷಯಂ. ಅಂದ್ರೆ ಸೂರ್ಯೋದಯವನ್ನ ಕಂಡು ಜನ ಎಲ್ಲ ಸಂತಸ ಪಡ್ತಾರೆ, ಅಸ್ತಮಿಸ್ತಾ ಇದ್ದಾನೆ ಅಂತ ಹೇಳಿ ಆನಂದಿಸ್ತಾರೆ. ಆದ್ರೆ ತಮ್ಮ ಆಯಸ್ಸು ಕ್ಷಯಿಸಿ ಹೋಗುತ್ತದೆ ಅನ್ನೋದನ್ನು ಮಾತ್ರ ಮರೆತುಬಿಟ್ಟಿರ್ತಾರಂತೆ. ಈಗ ಕೇಳಿ ಮತ್ತೊಂದು ಗೀತೆ, ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ, ಸಪ್ತಪದಿ ಚಲನಚಿತ್ರದಿಂದ. ಶಿವದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ನಮ್ಮ ನಗು ಹೇಗಿರಬೇಕು ಅಂತ ಹೇಳಿ ಡಿ ವಿಜಿಯವರು ತಮ್ಮ ಕಗ್ಗದಲ್ಲಿ ಹೇಳಿದ್ದಾರೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವವರವ ಎಮಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂತಹ ಸುಂದರವಾದ ನಗು ನಮ್ಮೆಲ್ಲರದು ಕೂಡ ಆಗಲಿ ಅಂತ ಹೇಳ್ತಾ ಈ ದಿನದ ನಾದಾರ್ಚನೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಇದುವರೆಗೂ ಜೊತೆಯಾದದ್ದು ನಿಮ್ಮ ಆರ್ಜೆ ಲತಾ. ಈ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಚಿತ್ರವರ ಧ್ವನಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ. ನೀನು ನಕ್ಕರೆ ಹಾಲು ಸಕ್ಕರೆ ಚಲನಚಿತ್ರದಿಂದ ಈ ಒಂದು ಗೀತೆ.

0: ಸಮಯ ಆಗ್ತದೆ, ಇನ್ನೇನು 6:50 ಕೆಲ ವೀಕ್ಷಣೆಗಳಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
2: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದಗೆ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಮೇ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ, ಇಂಥವುಗಳನ್ನೇ ರಾಘವಾಂಕ ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 910th ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ

0: ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಗೆ ತುಂಬ ಬರೀ ಈ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳು ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಮೂಡ್ತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ, ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವ ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈ ಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ್ಮೇಲೆ ಅದು ಬೆಳೆತು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಯ್ತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ.
2: ಸಮಯ ಆಗ್ತಿದೆ 6:55. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗತದಿನೆ ಜನಜಾತೀಯ ಪ್ರತಿನಿಧಿಭಿಃ ಸಹ ಮಿಲಿತವಾನ್. ಹ್ಯಃ ನವದೆಹಲ್ಯಾಂ ಆಯೋಜಿತಸ್ಯ ಜನಜಾತೀಯ ಸುರಕ್ಷಾ ಕಲ್ಯಾಣ ಮಂಚಸ್ಯ ವಿಷಯೆ ಸಾಮಾಜಿಕ ಸಂಚಾರ ಮಾಧ್ಯಮೇನ ಶ್ರೀ ಮೋದಿ ಉಕ್ತವಾನ್ ಯತ್ ಆದಿವಾಸಿ ಸಮುದಾಯಂ ಪ್ರತಿ ತಸ್ಯ ಸಮರ್ಪಣಂ ಯಥಾರ್ಥತಯಾ ಪ್ರಶಂಸನೀಯಂ. ಕೇಂದ್ರೀಯಃ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಪುನರೇಕದಾ ಅವಿಧ ಪ್ರವಾಸಿನಾಂ ಅಭಿಜ್ಞಾನಾರ್ಥಂ ನಿರ್ವಾಸನಾರ್ಥಂ ಸೀಮಾ ಸುರಕ್ಷಾಂ ಚ ಸುದೃಢೀಕರ್ತುಂ ಸರ್ವಕಾರಸ್ಯ ಪ್ರತಿಬದ್ಧತಾಂ ದೃಢತಯಾ ಪ್ರತಿಪಾದಿತವಾನ್. ಗತವಾಸರೆ ಗುಜರಾತೆ ಗಾಂಧಿನಗರೆ 43,00,000 ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಸ್ಯ ಶಿಲಾನ್ಯಾಸಸ್ಯ ಚ ಅನಂತರಂ ಜನಸಭಾಂ ಸಂಬೋಧಯನ್ ಶ್ರೀ ಶಾಹ ಪಶ್ಚಿಮ ಬಂಗಾಳ ಸರ್ವಕಾರಸ್ಯ ಅಪಿ ಪ್ರಶಂಸಾಂ ಅಕರೋತ್. ಯತಃ ಶಾಸನೇನ ಏಕ ಸಪ್ತಾಹಾಭ್ಯಂತರೆ ಸೀಮಾ ಸುರಕ್ಷಾಬಲಾಯ 600 ಹೆಕ್ಟರ್ ಪರಿಮಿತಾ ಭೂಮಿಃ ಪ್ರದತ್ತಾ. ವೀರ ಸಾವರಕರ ಮಹೋದಯಸ್ಯ ಜನ್ಮವಾರ್ಷಿಕ್ಯಾ ಅವಸರೆ ಗೃಹಮಂತ್ರಿ ತಸ್ಯ ಯೋಗದಾನಾಯ ತ್ಯಾಗಾಯ ಚ ತಸ್ಮೈ ಶ್ರದ್ಧಾಂಜಲಿಂ ಪ್ರದತ್ತವಾನ್. ಗುಜರಾತ್ ರಾಜ್ಯಸ್ಯ ತ್ರಿದಿವಸೀಯ ಯಾತ್ರಾಯಾಂ ಶ್ರೀ ಶಾಹ ಅನೇಕೇಷಾಂ ಸಾರ್ವಜನಿಕ ಸೌಕರ್ಯಾಣಾಂ ಉದ್ಘಾಟನಂ ಅಕರೋತ್. ಅತ್ರಾಂತರೆ ಸಹ ಅಹಮದಾಬಾದ್ ನಗರೆ ಆಗಾಮಿನಿ ಒಲಿಂಪಿಕ್ ಕ್ರೀಡಾನಾಂ, ಕಾಮನ್ವೆಲ್ತ್ ಕ್ರೀಡಾನಾಂ, ವಿಶ್ವರಕ್ಷಕ ಕ್ರೀಡಾನಾಂ, ಅಗ್ನಿಕ್ರೀಡಾನಾಂ ಚ ಸಜ್ಜತಾಯಾಃ ಸಮೀಕ್ಷಾಂ ಅಕರೋತ್. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಆರಕ್ಷಕ ಬಲಾಯ ಬೋಧಿತವತಿ ಯತ್ ಆರಕ್ಷಕಾಃ ಅಧಿಕಂ ನಾಗರಿಕಾಭಿಮುಖಾಃ ಭವೆಯುಃ, ಅಪಿ ಚ ಸಮಾಜಸ್ಯ ದುರ್ಬಲವರ್ಗಾಣಾಂ ವಿಶೇಷತಃ ಮಹಿಳಾನಾಂ ನಿರ್ಧನಾನಾಂ ಬಾಲಕಾನಾಂ ಚ ವಿಷಯೆ ಸಂವೇದನಶೀಲತಾಂ ಧಾರಯೇಯುಃ. ರಾಷ್ಟ್ರಪತಿ ಗತವಾಸರೆ ಗಂಗ್ಟೋಕ್ ನಗರೆ ಆಯೋಜಿತ ಅಲಂಕರಣ

0: ಸಂಚಲನೆ, ಸಿಕ್ಕಿಮ ರಕ್ಷಕ ದಲಾಯ ಪ್ರತಿಷ್ಠಿತಂ ರಾಷ್ಟ್ರಪತಿ ಧ್ವಜ ಸಮ್ಮಾನಂ ಪ್ರದಾಯ ಏವಂ ಉಕ್ತವತಿ. ತಯಾ ರಾಜ್ಯೆ ವಿಧಿವ್ಯವಸ್ಥಾಯಾಃ ಪಾಲನೆ ಸಹೈವ ಆಪತ್ ಪ್ರಬಂಧನೆ ಸಿಕ್ಕಿಮ ರಕ್ಷಕ ದಲಸ್ಯ ಭೂಮಿಕಾಯಾಃ ಭೂರಿಶಃ ಪ್ರಶಂಸಾ ಕೃತ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅದ್ಯ ಆರಭ್ಯ ಅಸ್ಯ ಮಾಸಸ್ಯ ಏಕತ್ರಿಂಶತ್ ದಿನಾಂಕ ಪರ್ಯಂತಂ ಕರ್ನಾಟಕ ಗೋವಾ ಕೇರಳ ರಾಜ್ಯಾನಾಂ ತ್ರಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಅದ್ಯ ಸಹ ಕರ್ನಾಟಕೆ ಬೆಂಗಳೂರು ನಗರೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಇತ್ಯೇತಸ್ಯ ಸಂಸ್ಥಾನಸ್ಯ ಪಂಚಚತ್ವಾರಿಂಶದ್ ವರ್ಷ ಪೂರ್ತ್ಯವಸರೆ ಆಯೋಜಿತೆ ವೈಶ್ವಿಕ ಸಮಾರೋಹೆ ಸಹಭಾಗಂ ಕರಿಷ್ಯತಿ. ತದನಂತರಂ ಸಹ ಕರ್ನಾಟಕಸ್ಯ ದಾವಣಗೆರೆ ಸ್ಥಿತಸ್ಯ ವಿಶ್ವವಿದ್ಯಾಲಯ ಬಿಡಿಟಿ ಅಭಿಯಾಂತ್ರಿಕೀ ಮಹಾವಿದ್ಯಾಲಯಸ್ಯ ಪ್ಲಾಟಿನಂ ಜುಬ್ಲಿ ಇತಿ ಮಹಾರಜತ ಜಯಂತ್ಯುತ್ಸವೇ ಅಪಿ ಸಹಭಾಗಂ ಕರಿಷ್ಯತಿ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ಯಸೌ ಗತವಾಸರೆ ಲೋಕಭವನೆ ರಾಜ್ಯಪಾಲಸ್ಯ ಸಚಿವಾಯ ಔಪಚಾರಿಕರೂಪೇಣ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್. ವಾರ್ತಾಹರಾನ್ ಸಂಬೋಧಯನ್ ಸಹ ಪ್ರಮಾಣಿತವಾನ್ ಯತ್ ತ್ಯಾಗಪತ್ರಂ ಸಚಿವಾಯ ಔಪಚಾರಿಕರೂಪೇಣ ಪ್ರದತ್ತಮಿತಿ. ಅತ್ರಾವಸರೆ ಸಹ ರಾಜ್ಯಪಾಲಂ ನೂತನ ಮುಖ್ಯಮಂತ್ರಿಣಃ ಪದಭಾರಗ್ರಹಣಾಯ ಆಮಂತ್ರಯಿತುಂ ಸಾಗ್ರಹಂ ನಿವೇದಿತವಾನ್. ಯತೋ ಹಿ ವಿಧಾನಸಭಾಯಾಂ ಷಟ್ತ್ರಿಂಶದಧಿಕೈಕಶತಾಧಿಕ ವಿಧಾಯಕಾನಾಂ ಸಮರ್ಥನೇನ ಕಾಂಗ್ರೆಸ್ ದಲಸ್ಯ ಪೂರ್ಣ ಬಹುಮತಂ ವರ್ತತೆ. ತೇನ ಸೂಚಿತಂ ಯತ್ ಕಾಂಗ್ರೆಸ್ ಉಚ್ಚಾಧಿಕಾರಿಭಿಃ ತಸ್ಮೈ ರಾಜ್ಯಸಭಾಯಾಃ ಸದಸ್ಯತಾ ಪ್ರಸ್ತಾವಿತಾ ಆಸೀತ್, ಪರಂಚ ಸಹ ರಾಷ್ಟ್ರೀಯ ರಾಜನೀತೌ ಸ್ವಕೀಯಾಂ ಅರುಚಿಂ ಪ್ರಕಟಯನ್ ಉಕ್ತವಾನ್ ಯತ್ ಸಂಪ್ರತ್ಯಸೌ ರಾಜ್ಯಸ್ಯ ರಾಜನಾನಾಂ ಕೃತೆ ಏವ ನಿರಂತರಂ ಕಾರ್ಯಂ ಕರಿಷ್ಯತಿ. ಭಾರತೀಯ ಅರ್ಥ ವಿಭಾಗೇನ ಅನುಮಿತಂ ಯತ್ ದೇಶಸ್ಯ ಉತ್ತರ ಪಶ್ಚಿಮೀಯ ದಿಗ್ವಿಭಾಗಸ್ಯ ಕತಿಪಯ ಕ್ಷೇತ್ರೇಷು ಅತಿತಾಪ ಘಟನಾಯಾಂ ಅಪಚಿತಿಃ ಭವಿಷ್ಯತಿ. ಅಂತೆ ಕ್ರೀಡಾವಾರ್ತಾಸು ಐಪಿಎಲ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಉಪಾಂತಿ ಚಕ್ರಿಯೆ ದ್ವಂದ್ವೆ ಗುಜರಾತ್ ಟೈಟನ್ಸ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲೇನ ಸಮಂ ಸ್ಪರ್ಧಿಷ್ಯತೆ. ಸ್ಪರ್ಧಾ ಸಾಯಂ ಸಾರ್ಧ ಸಪ್ತವಾದನೆ ಆರಭ್ಯತೆ. ಇತಿ ವಾರ್ತಾಃ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಿದೆ ಇನ್ನೇನು 7:05, ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 ಕೆವಿ ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರ

0: ಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28ನೇ ತಾರೀಕಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೆನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೆನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೆನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೆನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೆನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೆನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೆನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೆನು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಯಾರು ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ

0: ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
1: ಕೆಡಿಬಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈದ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ, ಅದು ಮಾಡಲೇಬೇಕು, ಕಂಪಲ್ಸರಿ ಆಗಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮನವಿ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿದ್ರೆ ಯಾವುದೇ ವಿಷಯ ಹಂಗೆ ಅಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ಇಚ್ಛಿತ ವಿಚಾರ ಮಾಡಲು ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡ್ಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವ್ ಹಿಂಗೆ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯ ಮಟ್ಟದ ಯೋನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು June 14-20 ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953ರ May 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಜಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ June 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮಸ್ತೆ, ಶುಭೋದಯ. ಎಲ್ಲ ಆತ್ಮೀಯ ಕೇಳುಗರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾವಸ್ಪಂದನದಲ್ಲಿ ಅಪರೂಪದ ಭಾವಗೀತೆಗಳನ್ನ ಆಲಿಸಬಹುದು. ಮೊದಲಿಗೆ ಕೇಳಿ ನಾಗಚಂದ್ರಿಕಾ ಭಟ್ ಅವರ ಧ್ವನಿಯಲ್ಲಿ ಬಾಗೂರು ಮಾರ್ಕಂಡಯ್ಯ ಅವರ ಒಂದು ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಅಮ್ಮ ಕರುಣೆಯ ಕಡಲು ಅಂತ ಹೇಳುದು, ಹಾಗೆ ಕರುಣೆಯ ಕೊಳ ಅಂತ ಹೇಳಿದ್ದಾರೆ. ಆದರೆ ಸಮುದ್ರಕ್ಕೂ ಕೂಡ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಈಗ ಕೇಳಿದಂತಹ ಗೀತೆಗೆ ಧ್ವನಿಯಾಗಿದ್ರು ನಾಗಚಂದ್ರಿಕಾ ಭಟ್, ಹಾಗೆ ಸಂತೋಷ ಚೊಕ್ಕಡಿ ಅವರ ಸಾಹಿತ್ಯ, ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಯಿತ್ತು. ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ನಾಗಚಂದ್ರಿಕಾ ಭಟ್ ಅವರ ಗೀತೆಗಳನ್ನ ಆಲಿಸಬಹುದು. ಇದೀಗ ಮತ್ತೊಂದು ಗೀತೆ ಅವರದೇ ಧ್ವನಿಯಲ್ಲಿ, ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಮತ್ತು ದೇವೇಂದ್ರ ಕುಮಾರ್ ಪತ್ತರ್ ಅವರ ಒಂದು ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಅಮ್ಮನ ಕರುಣೆಯ ಕೊಳಕ್ಕೆ ಹೋಲಿಕೆ ಮಾಡಿದ್ದಾಯಿತು. ಈಗಲೂ ಕೂಡ ಅಮ್ಮನ ಕುರಿತಂತಹ ಗೀತೆ, ಅಮ್ಮನಿನ ಕರುಣೆ ಹೇಗಿದೆ ಕೇಳುವಾ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: ಇದು ಆಕಾಶವಾಣಿ 101.3 FM ರೈನ್ಬೋ ಕನ್ನಡ ಕಮನವೆಲ್ಲವೂ. ಸಮಯ ಆಗ್ತದೆ ಇನ್ನೇನು 7:35. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ BDT ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು CSIR ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟ್ರಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟ್ರಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತಿದೆ

0: ಮಾಡುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030 ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು 2036 ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವಿ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು NTA ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟ್ರೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ

0: ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ ಎರಡನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. ಮಾರ್ಚ್ 28 ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31 ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ, ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45 ಆಗಿದೆ. ನೀವು ಟ್ಯೂನ್ ಮಾಡಿದ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಹಾಗೆಯೇ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿದೆ. ಶುಭ ಮುಂಜಾನೆ ಅಂತ ಸಂದೇಶನ ಕಳಿಸಿದ್ದಾರೆ ವರಲಕ್ಷ್ಮಿ ಪೀಣಿ ಅವರು. ಹಾಗೆ ಅರುಣಾ ಮೈತ್ರಿ ಜೆ ಸಿ ನಗರಿಂದ ಸಂದೇಶನ ಕಳಿಸಿದ್ದಾರೆ. ರಾಜು ಚಿಕ್ಕ ಅಂಕನಹಳ್ಳಿ ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 5-3-2-5-1 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದ ಅಂತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮಧುರವಾದಂತಹ ತಮ್ಮ ಮಧುರ ಕಂಠಸಿರಿಯಲ್ಲಿ ನಾಗಚಂದ್ರಿಕಾ ಭಟ್ ಅವರ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಈಗ ಕೇಳಿ ಮತ್ತೊಂದು ಗೀತೆ, ರಂಜನಿ ಪ್ರಭು ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ ನಾಗಚಂದ್ರಿಕಾ ಭಟ್ ಅವರ ಧ್ವನಿಯಲ್ಲಿ.

ಹಾಗೆಯೇ ಸಮಯ ಆಗಿದೆ 7:55 ನಮ್ಮ ಈ ದಿನದ ಭಾವಸ್ಪಂದನ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ಈ ದಿನದ ಒಂದು ವಿಶೇಷತೆಯನ್ನು ತಿಳಿಸುವಂತಹ ಸಮಯ, ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟ್ರೀಯ ದಿನ ಅಂತ ಹೇಳ್ಬೋದು. ಶಾಂತಿ ಯಾರ ಜೀವನಕ್ಕೆ ತಾನೇ ಬೇಡ ಅಲ್ವಾ? ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಮಿಲಿಟರಿ ಮತ್ತು ಪೊಲೀಸ್ ಸಿಬ್ಬಂದಿಯ ಸೇವೆ ಮತ್ತು ತ್ಯಾಗಗಳನ್ನ ಗೌರವಿಸುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಅಂತಹ ಶಾಂತಿ ಎಲ್ಲರ ಜೀವನದಲ್ಲೂ ಸದಾ ನೆಲೆಸಲಿ ಅಂತ ಹೇಳ್ತಾ ಈ ದಿನದ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಶಾಂತಿಯಿಂದ ಕೂಡಿದಂತಹ ಈ ಗೀತೆಗೆ ಧ್ವನಿಯಾಗಿದ್ದಾರೆ ನಾಗಚಂದ್ರಿಕಾ ಭಟ್, ಹಾಗೆಯ ಸಂತೋಷ ಚೊಕ್ಕಡಿ ಅವರ ಒಂದು ಸಾಹಿತ್ಯ, ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಮಯ ಆಗ್ತಿದೆ ಇನ್ನೇನು 8 ಗಂಟೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ 101.3 FM ರಿಂಬೋ ಕನ್ನಡ ಕಾಮನಬಿಲ್ಲು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800-118430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಚಂಡ ಚಲನಚಿತ್ರದಿಂದ ಈ ಒಂದು ಗೀತೆ. ಶ್ರೇಯಾ ಘೋಷಾಲ್ ಮತ್ತು ಕುಮಾರ್ ಸಾನು ಅವರ ಧ್ವನಿಯಲ್ಲಿ, S. ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ನಮ್ಮ ಜೀವನದಲ್ಲಿ ನಮ್ಗೇನಾದ್ರೂ ಗೌರವ ಸಿಗ್ಬೇಕಂತ ಹೇಳಿದ್ರೆ ಸದಾ ಸ್ವಂತಿಕೆ ಮತ್ತು ಸ್ವಾಭಿಮಾನ ನಮ್ಮ ಜೊತೆ ಆಗಿರಬೇಕು ಅಂತ ಹೇಳ್ತೀವಿ. ಹಾಗೆ ನಮ್ಮ ದೇಶದ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಸ್ವದೇಶಿಗಳಾಗಿ ಬದುಕಬೇಕಾಗತ್ತೆ. ಅಂತಹ ಐತಿಹಾಸಿಕ ಸ್ವದೇಶಿ ದಿನ ಇವತ್ತು. ಯಾಕಂತ ಹೇಳಿದ್ರೆ 1932 ಮೇ 29 ನಾಗರಿಕ ಅಸಹಕಾರ ಚಳವಳಿಯ ಸಮಯದಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ ಮತ್ತು ಅಖಿಲ ಭಾರತ ಸ್ವದೇಶಿ ಸಂಘ ಭಾರತೀಯ ಸರಕುಗಳನ್ನೆಲ್ಲ ಉತ್ತೇಜಿಸಲಿಕ್ಕೆ ಮತ್ತು ವಿದೇಶಿ ಉತ್ಪನ್ನಗಳನ್ನ ಬಹಿಷ್ಕಾರ ಮಾಡಲಿಕ್ಕೆ ಅಂಥೇಳಿ ಅಖಿಲ ಭಾರತ ಸ್ವದೇಶಿ ದಿನವನ್ನಾಗಿ ಈ ಒಂದು ದಿನವನ್ನು ಔಪಚಾರಿಕವಾಗಿ ಆಚರಿಸಲಾಯಿತು. ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಹಾಗೆ ಸ್ವದೇಶಿತನದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಈಗಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಈಗ ಕೇಳಿ ಮನಸ್ಸಿಲ್ಲ ನೀನೆ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್, ಸ್ವರ್ಣಲತಾ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ, ರವಿರಾಜ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಸ್ವದೇಶಿ ಅಂದರೆ ಅದೇ ಒಂದು ದೇಶದಲ್ಲಿ ಉತ್ಪಾದಿಸೋದು, ಹಾಗೆ ಸ್ಥಳೀಯವಾಗಿ ಇರುವಂತಹ ಉದ್ಯಮಗಳಿಗೆ ಬೆಂಬಲವನ್ನು ನೀಡೋದು, ಸ್ವಾವಲಂಬನೆಯನ್ನು ಸಾಧಿಸೋದು. ಇದಕ್ಕಾಗಿ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನ ರೂಪಿಸಿದೆ ಅಂತ ಹೇಳ್ಬೋದು. ಅವುಗಳಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಆಗಲಿ ಅಥವಾ ಆತ್ಮ ನಿರ್ಭರ್ ಭಾರತ್, ಇನ್ನು ವೋಕಲ್ ಫಾರ್ ಲೋಕಲ್ ಎಂಬ ಅನೇಕ ಯೋಜನೆಗಳನ್ನ ರೂಪಿಸಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಯೋಜನೆಯ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಈಗ ಕೇಳಿ ಮತ್ತೊಂದು ಗೀತೆ, ರಾಜೇಶ್.

ಇನ್ನು ಸ್ವದೇಶಿ ಆಧಾರಿತ ಯೋಜನೆಗಳಲ್ಲಿ ಮತ್ತೊಂದು ಯೋಜನೆ ಅಂದರೆ ಮೇಕ್ ಇನ್ ಇಂಡಿಯಾ. ಇದರ ಉದ್ದೇಶ ಏನಂದರೆ ನಮ್ಮ ಭಾರತದ ಸರಕುಗಳನ್ನ ಏನು ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ ಅದನ್ನು ನಿಲ್ಲಿಸೋದು, ಹಾಗೆ ಎಲ್ಲ ಸರಕುಗಳನ್ನ ನಮ್ಮ ಭಾರತದಲ್ಲೇ ತಯಾರಿಸೋದು, ಹಾಗೆ ವಿದೇಶಿ ಕಂಪನಿಗಳನ್ನ ಪ್ರೋತ್ಸಾಹಿಸೋದು, ಆಮದು ಮಾಡಿಕೊಳ್ಳುವ ಬದಲು ಸ್ವದೇಶಿ ಉತ್ಪಾದನೆಗೆ ಆದ್ಯತೆಯನ್ನು ಕೊಡೋದಾಗಿದೆ. ಇನ್ನು ಇದರ ಪ್ರಮುಖ ಲಕ್ಷಣಗಳಂತ ಹೇಳಿದ್ರೆ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಮಾಡೋದು, ಹಾಗೆ ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸೋದು, ಅದರ ಜೊತೆ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡೋದು ಕೂಡ ಮೇಕ್ ಇನ್ ಇಂಡಿಯಾ ಯೋಜನೆಯ ಒಂದು ಉದ್ದೇಶ ಅಂತ ಹೇಳ್ಬೋದು. ಈಗ ಕೇಳಿ ಗಾಳಿಪಟ ಚಲನಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ

ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಹಾಗೆಯೇ ಸ್ವದೇಶಿ ಯೋಜನೆಗಳಲ್ಲಿ ಮತ್ತೊಂದಂದರೆ ಆತ್ಮನಿರ್ಭರ್ ಭಾರತ. ಇದು ಕೋವಿಡ್ 19 ನಂತರದ ಆರ್ಥಿಕತೆಯನ್ನು ಚೇತರಿಸಿಕೊಳ್ಳೋದಕ್ಕೆ ಅಂಥೇಳಿ ಮೋದಿ ಅವರು ತಂದಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಹಾಗೆಯೇ 5 ಆಧಾರ ಸ್ತಂಭಗಳು ಈ ಒಂದು ಯೋಜನೆಯಲ್ಲಿದೆ. ಆರ್ಥಿಕತೆ, ಮೂಲಸೌಕರ್ಯ, ಆಧುನಿಕ ವ್ಯವಸ್ಥೆ, ಜನಸಂಖ್ಯಾಶಾಸ್ತ್ರ ಮತ್ತು ಬೇಡಿಕೆ, ಇಷ್ಟು ಬೇಡಿಕೆಗಳನ್ನ ಈ ಯೋಜನೆ ಪೂರೈಸುತ್ತೆ ಅಂತ ಹೇಳ್ಬೋದು. ಹಾಗೆ ವೋಕಲ್ ಫಾರ್ ಲೋಕಲ್ ಅಂಥೇಳಿ ಒಂದು ಯೋಜನೆ ಇದೆ. ಇದರ ಮುಖ್ಯ ಉದ್ದೇಶ ಅಂದರೆ ಸ್ಥಳೀಯ ಉತ್ಪನ್ನಗಳನ್ನ ಅಥವಾ ಹ್ಯಾಂಡ್ಲೂಮ್ ಕರಕುಶಲ ವಸ್ತುಗಳು ಅಥವಾ ಸ್ಥಳೀಯ ಕೈಗಾರಿಕೆಗಳನ್ನ ಬೆಂಬಲವನ್ನು ನೀಡುವಂಥದ್ದು ಇದರ ಒಂದು ಯೋಜನೆ. ಸೊ ಸ್ವದೇಶಿಯ ಉತ್ಪನ್ನ, ಸ್ವದೇಶಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಈ ದಿನದ ಒಂದು ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈಗ ಕೇಳಿ ಮಿಲನಾ ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಚಿತ್ರಾ ಅವರ ಒಂದು ಗಾಯನದಲ್ಲಿ ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಸೂರ್ಯಘರ್
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ ಜೆ ಲತಾ. ಸಖತ್ ಸಾಂಗ್ ಅಲ್ಲಿ ನಿಮ್ಮ ನೆಚ್ಚಿನಾಗಿದೆ, ನೀವು ಕೇಳಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಗೀತೆನ ನೀವು ಸಂದೇಶದ ಮೂಲಕ ಕಳಿಸಿದ್ರೆ ಆ ಒಂದು ಗೀತೆನ ನಾವು ಪ್ರಸಾರ ಮಾಡಲಾಗುತ್ತೆ ಅಂತ ಹೇಳ್ತಾ, ಈಗಾಗಲೇ ಒಂದು ಗೀತೆ ರೆಡಿ ಇದೆ. ಜಾಕಿ ಚಲನಚಿತ್ರದಿಂದ ಟಿಪ್ಪು ಅವರ ಗಾಯನ, ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಬೆರೆತ ಜೀವ ಚಲನಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ಧ್ವನಿಯಲ್ಲಿ, ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನ ಕೇಳಿದ್ರಿ. ಇಲ್ಲಿ ಕೇಳಿ ಮತ್ತೊಂದು ಗೀತೆ, ವಾಸುಕಿ ವೈಭವ್ ಅವರ ಗಾಯನ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅರ್ಜುನ್ ರಾಮು ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಮರ್ಯಾದೆ ಪ್ರಶ್ನೆ ಚಲನಚಿತ್ರದಿಂದ ಈ ಗೀತೆ.

ಹಾಗೆ ನೆಚ್ಚಿನ ಗೀತೆಯನ್ನು ಕಳಿಸೋದಕ್ಕೆ ಅಂಥೇಳಿ ಬಹಳಷ್ಟು ಜನ ಸಂದೇಶನ ಕಳಿಸಿದ್ದೀರಾ, ಇನ್ನು ಕಳಿಸ್ತಾ ಇದ್ದೀರಾ. ಹೆಸರನ್ನ ಹೇಳೋದಾದರೆ ತೀರ್ಥೇಶ್ ಚನ್ನಪಟ್ಟಣ ಅವರು ಸಂದೇಶನ ಕಳಿಸಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಮತ್ತು ಕುಟುಂಬದವರು, ಶಿತೋಳೆ ಅಂಕಲಿಂದ ಸೃಜನಾ ಪೃಥ್ವಿರಾಜ್ ಮತ್ತು ಕುಟುಂಬ, ಹಾಗೆಯ ಹರೇಕೃಷ್ಣ ಅವರು ಸಂದೇಶನ ಕಳಿಸಿದ್ದಾರೆ. ಗುರುಗುಂಟೆಪಾಳ್ಯದಿಂದ ನಿರ್ಮಲ ಅವರು, ಮುಧೋಳ್ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ, ಹಾಗೆಯ ಪುನೀತ್ ರಾಜ್ಕುಮಾರ್ ಅವರ ಒಂದು ಗೀತೆಗಾಗಿ ಸಂದೇಶನ ಕಳಿಸಿದ್ದೀರಾ ಬಹಳಷ್ಟು ಮಂದಿ. ಹಾಗೆ ಜಯಲಕ್ಷ್ಮಿ ಅವರು ಸಂದೇಶನ ಕಳಿಸಿದ್ದಾರೆ, ದೇವರಾಜ್ ಹಾಗೆ ಚಂದ್ರಶೇಖರ್ ನಾಯ್ಕ್. ಅಮರಾವತಿ ಹರಿಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ, ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಕಿಲ್, ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಶಿವಶೀಲಾ ತೇಲಿ ಅವರ ಕುಟುಂಬದವರು, ಹಾಗೆ ಎನ್ ಆರ್ ಪುರ ಬಲರಾಮ ನಾಗವೇಣಿ, ಅಚ್ಯುತ್ ಕುಮಾರ್ ಬಸವರಾಜ್ ನಾಯಕ್ ಅಥಣಿ ತಾಲೂಕಿಂದ ಸಂದೇಶನ ಕಳಿಸಿದ್ದಾರೆ, ಇನ್ನು ಬಹಳಷ್ಟು ಮಂದಿ. ಹಾಗೆಯೇ ಸಂದೇಶನ ಕಳಿಸಿದ್ದಾರೆ ಅಶ್ವಿನಿ, ವಾಣಿಶ್ರೀ, ರಮೇಶ್ ಹಾಗೂ ಇನ್ನೂ ಬಹಳಷ್ಟು ಜನ ಸಂದೇಶನ ಕಳಿಸಿದ್ದೀರಾ. ಸಂದೇಶನ ಓದ್ತಾ ಕೂತ್ರೆ ನಿಮ್ಮ ಸಾಂಗ್ಸ್ನ ಇಲ್ಲಿ ಪ್ಲೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಕೇಳಿ ಹುಡುಗಾಟ ಚಲನಚಿತ್ರದಿಂದ ಶಾನ್ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ. ಕವಿರಾಜ್ ಅವರ ರಚನೆ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ, ಶ್ರೀಯಾ ಘೋಷಾಲ್ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ.

ಸಂಯುಕ್ತ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಚಿ ಉದಯಶಂಕರ್ ಅವರ ರಚನೆ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಒಂದು ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಹೇಮಂತ್ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ ಬೃಂದಾವನ ಚಲನಚಿತ್ರದಿಂದ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸೌಖ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದ್ದಂತಾಗಿದೆ ನಾ ಕೇಳಿದ್ರಿ. ಈ ಕೇಳಿ ಮತ್ತೊಂದು ಗೀತೆ, ಶ್ರೇಯಾ ಘೋಷಾಲ್ ಮತ್ತು ಹೇಮಂತ್ ಅವರ ಗಾಯನ ಈ ಒಂದು ಗೀತೆಗಿದೆ. ಹಂಸಲೇಖಾ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ. ನಾನು ನನ್ನ ಕನಸು ಚಲನಚಿತ್ರದಿಂದ ಈ ಗೀತೆ.

ಸಮಯ ಆಗಿದೆ 9:55. ನಿಮ್ಮ ನೆಚ್ಚಿನ ಎಲ್ಲ ಗೀತೆಗಳನ್ನ ಪ್ರಸಾರ ಮಾಡಲಿಕ್ಕೆ 1 hour ನಮಗೆ ಸಾಕಾಗಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಬೇಡಿಕೆಗಳು ನಿಮ್ಮ ಸಂದೇಶದ ಮೂಲಕ ನಮ್ಮನ್ನು ತಲುಪಿದೆ. ಆದರೆ ಆದಷ್ಟು ಗೀತೆಗಳನ್ನ ಪ್ರಸಾರ ಮಾಡಿದ್ದೇವೆ. ಪ್ರತಿದಿನ ಇದೇ ಸಮಯದಲ್ಲಿ ನೀವು ಏನಾದರೂ ಪ್ರಯತ್ನ ಪಡ್ತಿದ್ರೆ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ಬೋದು. ಆದರೆ ಒಂದು ಗೀತೆಗೆ ಬದಲಾಗಿ ಅನೇಕ ಗೀತೆಗಳನ್ನ ನೀವು ಕೇಳಿದ್ದೀರಾ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ಗಾಯನದಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಕಸ್ತೂರಿ ನಿವಾಸ ಚಲನಚಿತ್ರದಿಂದ ಈ ಗೀತೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಸಮಯ ಆಗಿದೆ 10:02. ಈ ದಿನದ ಸಿನಿಚಿಟ್ಟೆಯಲ್ಲಿ ಯಾವ ವಿಷಯದ ಪರವಾಗಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಕನ್ನಡ ಚಲನಚಿತ್ರರಂಗದಲ್ಲಿ ಪ್ರಸಿದ್ಧ ಹಾಡುಗಳನ್ನ ನೀಡಿರುವಂತಹ ಗೀತ ರಚನೆಕಾರರು ಕೂಡ ಇದ್ದಾರೆ, ಸಾಹಿತಿಗಳು ಕೂಡ ಇದ್ದಾರೆ. ಆದರೆ ಕೆಲವೊಂದು ಗೀತೆಗಳನ್ನ ಅವರೇ ರಚನೆ ಮಾಡಿ ಅವರದೇ ಸಾಹಿತ್ಯವನ್ನು ಬರೆದಿದ್ದಾರೆ. ಅಂತಹ ಒಂದು ಗೀತೆಗಳ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಮೊದಲಿಗೆ ಕೇಳಿ ಶಬ್ದವೇದಿ ಚಲನಚಿತ್ರದಿಂದ ರಾಜ್ಕುಮಾರ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸರೇಖಾ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ. ಈ ಒಂದು ಚಲನಚಿತ್ರ 2000 ತೆರೆಯನ್ನು ಕಾಣುತ್ತೆ. ರಾಜ್ಕುಮಾರ್, ಜಯಪ್ರದಾ ಹಾಗೆ ಸಾಹುಕಾರ್, ಜಾನಕಿ, ಉಮಾಶ್ರೀ ಅವರು ಈ ಒಂದು ತಾರಾಗಣದಲ್ಲಿ ಕಾಣಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಎಸ್ ನಾರಾಯಣ್ ಅವರ ನಿರ್ದೇಶನ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಈ ಒಂದು ಚಿತ್ರ ಮೂಡಿಬಂದಿರುತ್ತೆ.

ಯಾರ್ಯಾರ ಋಣವು ಎಲ್ಲಿಹುದೋ, ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ.

ಶಾಂತಿ ಕ್ರಾಂತಿ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆ ಇದಾಗಿತ್ತು. ಇನ್ನು ಹಂಸಲೇಖ ಅವರು ಗೀತ ರಚನೆಕಾರರಾಗಿಯೂ ಹಾಗೆಯೇ ಸಾಹಿತಿಗಳಾಗಿಯೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಹಾಗೆ 300ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ 3,500ಕ್ಕೂ ಹೆಚ್ಚು ಹಾಡುಗಳನ್ನ ಇವರು ಸಂಯೋಜಿಸಿದ್ದಾರೆ ಮತ್ತು ಬರ್ತಿದ್ದಾರೆ ಅಂತ ಹೇಳೋದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಗೀತೆ. ಈ ಒಂದು ಗೀತೆಗೆ ಎಸ್ ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ. ಇನ್ನು ಎಸ್ ನಾರಾಯಣ್ ಅವರು ನಿರ್ದೇಶಕರು ಹೌದು, ನಿರ್ಮಾಪಕರು ಹೌದು, ಅದರ ಜೊತೆಯಲ್ಲಿ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ, ಸಂಗೀತ ಸಂಯೋಜನೆಯನ್ನು ಕೂಡ ಬರೆದಿದ್ದಾರೆ ಅಂತ ಹೇಳ್ಬೋದು. ಇದೀಗ ದುಷ್ಟ ಚಲನಚಿತ್ರದಿಂದ ಈ ಒಂದು ಗೀತೆಗೆ ನಕುಲ್ ಮತ್ತು ಅಕ್ಷರ ಹರಿ ಅವರು ಧ್ವನಿಯಾಗಿದ್ದಾರೆ.

ಚೈತ್ರದ ಚಂದ್ರಮ ಚಲನಚಿತ್ರದಿಂದ ನರೇಶ್ ಅಯ್ಯರ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿ, ಎಸ್ ನಾರಾಯಣವರ ಸಂಗೀತ ಮತ್ತು ಸಾಹಿತ್ಯವಿದ್ದಂಥ ಒಂದು ಗೀತೆನ ಕೇಳಿದ್ರಿ. ಈ ಒಂದು ಚಲನಚಿತ್ರ 2008 ತೆರೆ ಕಂಡಿತ್ತು. ಪಂಕಜ್, ಅಮೂಲ್ಯ ಮತ್ತು ಪಲ್ಲಕ್ಕಿ ರಾಮಕೃಷ್ಣ ಅವರು ಈ ಒಂದು ಚಿತ್ರದಲ್ಲಿ ನಟಿಸಿದರು. ಹಾಗೆ ವಿ ರವಿಚಂದ್ರನ್ ಅವರು ಒಬ್ಬ ಅದ್ಭುತ ನಟನೆಯನ್ನು ಮಾಡ್ತಾರೆ ಅಂತ ಮಾತ್ರ ನಮಗೆ ಗೊತ್ತಿತ್ತು. ಹಾಗೆ ಅದರ ಜೊತೆಯಲ್ಲಿ ನಿರ್ದೇಶನ ಮಾಡಿದ್ದಾರೆ, ನಿರ್ಮಾಪಕರಾಗಿದ್ದಾರೆ, ಗೀತ ರಚನೆ ಮಾಡೋದ್ರಲ್ಲೂ ಕೂಡ ಹಾಗೆ ಸಂಗೀತ ಸಂಯೋಜನೆ ಮಾಡೋದ್ರಲ್ಲೂ ಕೂಡ ತುಂಬ ಅದ್ಭುತ ಕಲಾವಿದರು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ಳುವಂಥ ಮತ್ತು ಅಂತಹ ಗೀತೆಗಳನ್ನ ಕೇಳುವಂತಹ ಸಮಯದಲ್ಲಿ ಈಗ ಕೇಳಿ ಏಕಾಂಗಿ ಚಲನಚಿತ್ರದಿಂದ ವಿ ರವಿಚಂದ್ರನ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆಗೆ ಹರಿಹರನ್ ಅವರು ಧ್ವನಿಯಾಗಿದ್ದಾರೆ. ಏಕಾಂಗಿ ಈ ಒಂದು ಚಿತ್ರ ವಿ ರವಿಚಂದ್ರನ್ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಬಂದಿರುವಂತಹ ಚಿತ್ರ. ಬಹುಮುಖ ಪ್ರತಿಭೆ ಅಂತ ಹೇಳೋದಕ್ಕೆ ಇದೊಂದು ಚಲನಚಿತ್ರ ಸಾಕು ಅಂತ ಹೇಳ್ಬೋದು. ಈ ಒಂದು ಚಿತ್ರದಲ್ಲಿ ವಿ ರವಿಚಂದ್ರನ್ ಅವರ ಜೊತೆ ರಮ್ಯಾ ಕೃಷ್ಣ ಮತ್ತು ಪ್ರಕಾಶ್ ರೈ, ರಾಜೇಶ್, ವನಿತಾ ವಾಸು ಅವರು ಅಭಿನಯವನ್ನು ಮಾಡಿದರು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದಂತಹ ಗೀತೆನ ಹಠವಾದಿ ಚಲನಚಿತ್ರದಿಂದ ಕೇಳಿದ್ರಿ. ಇನ್ನೂ ಒಬ್ಬರು ಗೀತ ರಚನೆಕಾರರು ಹಾಗೆಯೇ ಸಾಹಿತಿಗಳು ಅಂತ ಹೇಳಿದ್ರೆ ವಿ ಮನೋಹರ್ ಅವರು. ಅವರದೇ ಒಂದು ಗೀತೆ ಇದೀಗ ಅರಿಶಿನ ಕುಂಕುಮ ಚಲನಚಿತ್ರದಿಂದ ಜಿ ವಿ ಆತ್ರಿಯವರು ಮತ್ತು ಮಂಜುಳಾ ಗುರುರಾಜ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಈ ಒಂದು ಚಿತ್ರ 1996 ತೆರೆ ಕಾಣ್ತು. ಶ್ರೀಧರ್, ಮಾಲಾಶ್ರೀ, ಗಿರಿಜಾ ಲೋಕೇಶ್ ಮತ್ತು ದಿಲೀಪ್ ಲೋಕನಾಥ್ ಮತ್ತು ಇತರರು ಈ ಒಂದು ತಾರಾಬಳಗದಲ್ಲಿ ತೆರೆ ಮೇಲೆ ಕಾಣಿಸ್ಕೊಂಡಿದ್ದರು.

ಇನ್ನು ಹಾಗೆಯೇ ಒಬ್ಬ ಗಾಯಕನಾಗಿ, ಗೀತಾ ಸಂಯೋಜಕರಾಗಿ, ಹಾಗೆ ಸಾಹಿತ್ಯವನ್ನು ಕೂಡ ಬರೆದಿರೋರು ಅಂತ ಹೇಳಿದ್ರೆ ರಘು ದೀಕ್ಷಿತ್ ಅವರು. ಇದೀಗ ರಘು ದೀಕ್ಷಿತ್ ಅವರ ಒಂದು ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಗೀತೆ ಜಸ್ಮಾತ್ ಮಾತಲ್ಲಿ ಚಲನಚಿತ್ರದಿಂದ

ಆರ್ಕೆಸ್ಟ್ರಾ ಮೈಸೂರು ಚಲನಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ಇನ್ನು ಸಮಯ ಆಗಿದೆ 10:53, ನಮ್ಮ ಈ ದಿನದ ಸಿನಿ ಚಿಟ್ಟೆಯನ್ನು ಮುಗಿಸುವಂತಹ ಸಮಯ ಆಗಿದೆ. ಗೀತ ರಚನೆಕಾರರು ಹಾಗೂ ಸಾಹಿತಿಗಳ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಿದ್ವಿ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ, ಹಾಗೆ ಯಾವೊಬ್ಬ ಸಾಹಿತಿ ಗೀತ ಸಂಯೋಜಕರಾಗಿ ಕೂಡ ಇದ್ರು ಅಂತ ಹೇಳಿದ್ರೆ, ಈ ಒಂದು ಚಿತ್ರದಲ್ಲಿ ಕೆ ಕಲ್ಯಾಣ್ ಅವರು 2008 ತೆರೆ ಕಂಡಂತಹ ಚಿತ್ರ ಗಂಗಾ ಕಾವೇರಿ, ಈ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ. ಇದುವರೆಗೂ ಜೊತೆಯಾದದ್ದು ನಿಮ್ಮ ಆರ್ಜಿ ಲತಾ.

0: 9 ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಯ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶುಕ್ರವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಈಗ ಆರಂಭ ಮಾಡೋಣ.

ಆಗಿದೆ 11:05:25 101.3 ಕಂಪನಾಂಕಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ ಬೆಂಗಳೂರು. ಮ್ಯೂಸಿಕಲಿ ಯಾರ್ಸ್. ನಿಮ್ಮ ಮೆಚ್ಚಿನ ಬಾಲಿವುಡ್ ಗೀತೆಗಳನ್ನ ಪ್ರಸಾರ ಮಾಡುವಂತಹ ಆಪ್ಕಿ ಪಸಂದ್ನ ಸಮಯ ಇದು. ನಿಮ್ಮ ಮೆಚ್ಚಿನ ಹಿಂದಿ ಗೀತೆಗಳನ್ನ ಕೇಳಲು ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480901013 9408090013. ಶುಕ್ರವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಅಂದಹಾಗೆ ಇವತ್ತು ಬಾಲಿವುಡ್ನ ಮೇರು ನಟ ಪೃಥ್ವಿರಾಜ್ ಕಪೂರ್ ಅವರ ಡೆತ್ ಆನಿವರ್ಸರಿ. ಅವರ ನೆನಪಿನಲ್ಲಿ ಕೂಡ ನೀವು ಅವರ ಅಭಿನಯದ ಗೀತೆಗಳನ್ನು ಕೂಡ ರಿಕ್ವೆಸ್ಟ್ ಮಾಡಬಹುದು, ಜೊತೆಗೆ ನಿಮ್ಮ ನೆಚ್ಚಿನ ಗೀತೆಗಳು ಎಂದಿನಂತೆ ಪ್ರಸಾರ ಕೂಡ ಆಗುತ್ತೆ. ಹಾಗಾದರೆ ತಡ ಯಾಕೆ, ಬೇಗ ಬೇಗ ಸಂದೇಶ ಕಳಿಸಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋಣ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು ಆಲಿಸುವ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಬಹಳಷ್ಟು ಸಂದೇಶಗಳು ಬಂದು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಕಳಿಸಿದ್ದಾರೆ. ಹೀರ್ ರಾಂಜಾ ಚಿತ್ರದ ಒಂದು ಗೀತೆಗೋಸ್ಕರ ಅವರು ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೇನೆ ಪುಷ್ಪೇಂದ್ರ ಮಣಿ ವರ್ಮ, ನೋಕಾಲಾಲ್ ವರ್ಮ, ಪರಸ್ಮಣಿ ಹೀರಾಮಣಿ ವರ್ಮ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಒಂದು ಗೀತೆಗೋಸ್ಕರ. ಹಾಗೇನೆ ಯಾರಿದು ದಿವಾಕರ್ ಶೆಣೆಯವರು ಕೂಡ ಹನಿಮೂನ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ರೆ, ರಘುನಾರಾಯಣ್ ಬೆಂಗಳೂರಿನಿಂದ ಕಳಿಸಿದ್ದಾರೆ. ಕರ್ಮ್ ಚಿತ್ರದಿಂದ ಒಂದು ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಪ್ರೇಮ್ ಗೀತ್ ಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಗಣೇಶಪೇಟೆಯಿಂದ ಪ್ರವೀಣ್ ಮಾಧವಿ, ರಾಹುಲ್ ರೇವತಿ ಅವರು ಕೇಳಿದ್ದಾರೆ. ದಯವಿಟ್ಟು ನೀವು ಯಾವ ಗೀತೆನ ಕೇಳಬೇಕಲ್ವಾ ಆ ಗೀತೆ ಹೆಸರನ್ನು ಕರೆಕ್ಟಾಗಿ ಟೈಪಿಸ್ ಕಳಿಸ್ಬೇಕಾಗತ್ತೆ. ನೀವು ಟೈಪ್ ಮಾಡಿ ಕಳಿಸ್ಬೇಕಾಗತ್ತೆ. ಬೇರೆ ಬೇರೆ ಹೆಸರಿನಿಂದ ಕಳಿಸಿದ್ರೆ ಆ ಚಿತ್ರದಲ್ಲಿ ಆ ಗೀತೆಗಳಿರಲ್ಲ, ಸೊ ಪ್ರಸಾರ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಮೆಸೇಜ್ ಬರುತ್ತೆ ನೀವು ನನ್ನ ಗೀತೆ ಪ್ರಸಾರ ಮಾಡಿಲ್ಲ ಅಂತ. ಸೊ ಸರಿಯಾಗಿ ಸಂದೇಶವನ್ನು ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಸುಭಾನ್ ಕೋರಿ ಹಂಪಸಾಗರದಿಂದ ಕಳಿಸ್ತಾ ಇದ್ದಾರೆ, ಆಪ್ ಆಯಿ ಬಹಾರ ಆಯಿಯಿಂದ ಟೈಟಲ್ ಸಾಂಗ್ ಬೇಕು ಅಂತ. ಹಾಗೆ ಅಮರ್ ಪ್ರೇಮ್ ಹಾಡು ಬೇಕು ಅಂತ ಮಂಜುನಾಥ್ ಲಗ್ಗೆರೆಯವರು ಸಂದೇಶವನ್ನು ಕಳಿಸಿದರೆ, ಹರೀಶ್ ಮಲ್ಲೇಶ್ವರಂಯಿಂದ ಶುಭವಾಗಲಿ ಅಂತ ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೇನೆ ಜಂಗ್ಲಿ ಚಿತ್ರದ ಟೈಟಲ್ ಟ್ರ್ಯಾಕ್ಗೋಸ್ಕರ ದೇವಿ ಸಿಂಗ್ ಸರೋಜಾದಿ ಸಿಂಗ್ ಅವರು ರಿಕ್ವೆಸ್ಟ್ನ ಕಳಿಸಿದರೆ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಕೂಡ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೊಘಲೆ ಆಜಮ್ ಅವರ ಗೀತೆ ಕೇಳಿದ್ವಿ, ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಗೆ. ಹಾಗೆ ಇವರು ಸಂದೇಶ ಕಳಿಸಿ

ಹೇಳ್ತಾ ಇದ್ದಾರೆ ಇವತ್ತು 19th ಡೆತ್ ಆನಿವರ್ಸರಿ ಆಫ್ ಕಂಪೋಸರ್ ಸ್ನೇಹಲ್ ಭಟ್ಕರ್, ಮತ್ತು ಅವರ ಫಿಲ್ಮ್ನ ಒಂದು ಗೀತೆ ಕೇಳ್ತಾ ಇದ್ದಾರೆ, ಹಾಗೆ ಕೇಳ್ತಾ ಇದ್ದಾರೆ ಇವರು. ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೆ ಜಯಶ್ರೀ ಸುನಿಲ್ ರಾಜಾಜಿನಗರಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಜೋರು ಕಾ ಗುಲಾಮ್ ಚಿತ್ರದಿಂದ ನನಗೆ ಒಂದು ಗೀತೆ ಬೇಕು ಅಂತ. ಖಂಡಿತ ಇರೋ 1 ಗಂಟೆ ಕಾಲಾವಕಾಶದಲ್ಲಿ ಎಷ್ಟು ಗೀತೆ ಪ್ರಸಾರ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಗೀತೆನ ನಾವು ಪ್ರಸಾರ ಮಾಡ್ತೀವಿ. ಹೀಗೆ ನಿಮ್ಮ ಸಂದೇಶಗಳು, ಶುಭಾಶಯಗಳು ನಮ್ಮ ಆಕಾಶವಾಣಿ ಕಡೆ ಹರಿದು ಬರ್ತಾ ಇರಲಿ.

ಸಮಯ ಆಗಿದೆ 11:33. ಬಾಲಿವುಡ್ನ ಸುಮಧುರ ಗೀತೆಗಳನ್ನು ಕೇಳುವಂತಹ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬಹಳಷ್ಟು ರಿಕ್ವೆಸ್ಟ್ಗಳು ಬಂದು ನಮ್ಮನ್ನು ತಲುಪಿದೆ. ಸಿಂಧನೂರು ಸುರೇಶ್ ಬಳ್ಳೂಟಗಿಯಿಂದ ಮೊಹರಾ ಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ರಂಗದೇ ಬಸಂತಿ ಚಿತ್ರದ ಲುಕಾಚುಪ್ಪಿ ಹಾಡಿಗೋಸ್ಕರ ಕೂಡ ಒಂದು ರಿಕ್ವೆಸ್ಟ್ ಬಂದಿದೆ. ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆಗೆ ರಿಕ್ವೆಸ್ಟ್ನ ಬಂದಿದ್ರೆ, ಹರಿಹರನ್ ವಿಜ್ಞಾನ ನಗರದಿಂದ ಬಾರ್ ಬಾರದೇಕೋ ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಂದೇಶವನ್ನು ಕಳಿಸಿದ್ದಾರೆ ಮೂಡಲ ವಿಠಲಪು, ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಅವರು. ಸುಮಧುರವಾದ ಹಾಡುಗಳಿಗೋಸ್ಕರ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ರಾಜಾರಾಮ್ ವಸುಧಾ ಮಂಜೇಶ್ವರ್ ಕಾಸರಗೋಡಿಂದ ಹರಿರಾಮ ಹರೇ ಕೃಷ್ಣ ಚಿತ್ರದಲ್ಲಿ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಂದೇಶವನ್ನು ಕಳಿಸಿದ್ದಾರೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಕಿಸಿಕಾ ಮುಸ್ಕುರಾಹೋಂಪೆ ಅನ್ನೋ ಗೀತೆನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಚೋರ್ ಚಿತ್ರದಿಂದ ಒಂದು ಗೀತೆ ಬೇಕು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಜೀನಾಯಹ ಮರ್ನಾಯಹ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದರೆ, ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಅಂತ ಕೆಂಪರಾಜು ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಬಂದಿದೆ ಅಕ್ಕ ತಂಗಿಯರ ಹಾಳ್ ಗೋಕಾಕ್ದಿಂದ ಬಸವರಾಜ್ ಭಾರತಿ ನಾಗೂ.

ನವೀನ್ ಫಿಲ್ಮ್ ಲೈಲಾ ಮಜ್ನುಯಿಂದ ಕೊಯಿ ಪತ್ತರ್ ಸೇನಾ ಮಾರು ಅನ್ನೋ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ. ಹಾಗೇನೆ ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಕಡಬ ಗುಬ್ಬಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಏ ಮಾಲಿಕ್ ತೆರೆ ಬಂದೆ ಹಮ್ ಹಾಡಬೇಕು ಅಂತ, ಅದು ಆಂಕೆ ಬಾರಹ ಚಿತ್ರದಿಂದ ಕೇಳ್ತಾ ಇದ್ದಾರೆ. ಹಾಗೇನೆ ಬ್ರಹ್ಮಚಾರಿ ಫಿಲ್ಮಿಂದ ಗೀತೆ ಬೇಕು ಅಂತ ಸಂದೇಶ ಬಂದಿದೆ ಕಾಂತಿ ಬೆಂಗಳೂರಿನಿಂದ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಸಮಯ ಆಗಿದೆ 11:46 FM ರೇನ್ಬೋ ಟ್ಯೂನ್ ಮಾಡಿ ಆಪ್ಕೆ ಪಸಂದ್ನಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ವಿದ್ಯಾರಣ್ಯಪುರದಿಂದ ಸಂದೇಶ ಬಂದಿದೆ. ಚಂದ್ರಶೇಖರ್, ರಿಷಬ್, ದೇವರಾಯ್, ಜಯಲಕ್ಷ್ಮಿ, ಪಾಪಮ್ಮ, ಅಂಜನ್ ಕುಮಾರ್, ಹಾಗೆ ಲಲಿತ್ ಕುಮಾರ್ ಕಡೆಯಿಂದ ಓಲ್ಡ್ ಈಸ್ ಗೋಲ್ಡ್ ಸೂಪರ್ ಅಂತ, ಹಾಗೆ ಸುಧಾಮೂರ್ತಿ ಕೆಹಳ್ಳಿಯಿಂದ ಗ್ಯಾಮ್ಲರ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಿದ್ದಾರೆ, ಧನ್ಯವಾದಗಳು. ಹಾಗೆ ರೂಪಾ ಶ್ರೀಧರ್ ಜ್ಞಾನಭಾರತಿ ಲೇಔಟಿಂದ ಹೇಳ್ತಿದ್ದಾರೆ, ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆನ ಪ್ರಸಾರ ಮಾಡಿ ಅಂತ. ಹಾಗೇನೆ ಸಂದೇಶ ಕಳಿಸಿದ್ದಾರೆ, ಹೆಸರು ಕಳಿಸಿಲ್ಲ ಇವರು, ಸಂದೇಶ ಕಳಿಸಿದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ನಂಬರ್ ಎಂಡಿಂಗ್ ವಿತ್ 4571 ಇವರು ಕೂಡ ಸಂದೇಶ ಕೂಡ ಬಂದು ತಲುಪಿದೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ, ಗೀತೆಗಳಲ್ಲಿ ರಿಕ್ವೆಸ್ಟ್ ಕಳಿಸ್ತಾರೆ, ಲಿಸ್ಟ್ ಕಳಿಸಿ ಯಾವುದಾದ್ರೂ ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ನಾವು. ಸಮಯ ಆಗಿದೆ 11:55. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ನಾವು ಇವತ್ತು. ಈಗ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಗೀತೆಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಬಂದಾಯಿತು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಇಷ್ಟು ಹೊತ್ತು ಪ್ರಸಾರ ಮಾಡಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನೂತಾ ಶಶಿಧರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ, ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲಾ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾವ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗದ್ರಿಂದ 1 ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣನ್ನು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. June 1ರಿಂದ June 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ದಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:10
1: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ಗೆಳತಿ ಆರ್ ಜೆ ಗೌರಿಯ ಪ್ರೀತಿಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿಗೆ ಕಿವಿಯಾಗಿದ್ದೀರಾ. ಸಮಯ ಆಗಿದೆ 12:50. ಶುಕ್ರವಾರ ಮತ್ತೆ ಓಡೋಡಿ ಬಂದಿದೆ ನಮಗಾಗಿ ನಿಮಗಾಗಿ. ಇಂದಿನ ನವಿಲುಗರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಜೀವನದಲ್ಲಿ ಪ್ರೀತಿ ವಿಶ್ವಾಸವೇ ಮುಖ್ಯ. ಇದ್ದಷ್ಟು ದಿನ ಜನರಿಗೆಲ್ಲ ಪ್ರೀತಿ ಪಾತ್ರರಾಗಿ ಕಷ್ಟ ಅಂತ ಬಂದವರಿಗೆಲ್ಲ ಸಹಾಯ ಹಸ್ತ ಚಾಚಿ ಬದುಕು ಕಟ್ಟಿಕೊಡೋದು ಅಂದರೆ ಅದೇನು ತಮಾಷೆ ಮಾತಲ್ಲ, ಅದು ದೇವರು ಕೊಟ್ಟ ವರ ಅಂತಲೇ ಹೇಳ್ಬೋದು. ಅಂತಹ ಒಂದು ಬ್ಲೆಸ್ಡ್ ಲೈಫ್, ಬ್ಲೆಸ್ಡ್ ಹ್ಯೂಮನ್ ಬೀಯಿಂಗ್, ಇವರ ಬಗ್ಗೆನೇ ಮಾತಾಡೋಣ. ಯಾರು ಅಂತ ನೀವು ಊಹಿಸೋದಾದರೆ ಖಂಡಿತವಾಗಿ ಗೀತೆಯನ್ನು ಕೇಳ್ತಾ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ಸ್ನೇಹಿತರೆ, ನಮಗೆ ಸಂದೇಶ ಮಾಡಬೇಕಾದಂತಹ ಸಂಖ್ಯೆ 9489010913 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು. ಬಹಳಷ್ಟು ಸೊಗಸಾದ ಗೀತೆಗಳು ನಿಮಗಾಗಿ ಕಾಯ್ತಾ ಇವೆ. ಇವತ್ತು ಏನು ಸ್ಪೆಷಲ್ ಇದೆ ಅಂತ ನೀವೇ ಊಹಿಸಿ, ನಂತರ ಮಾತಾಡೋಣ.

ಮಣ್ಣಲ್ಲಿ ಹೋಗೋಗಂಟ ಡ್ರಾಮಾ ಆಡೋಣ. ಖಂಡಿತವಾಗಿ ಈ ಡ್ರಾಮಾ, ಜೀವನದ ಡ್ರಾಮಾ ಆಡ್ತಾ ಆಡ್ತಾ ಬಹಳ ಖ್ಯಾತಿಯನ್ನು ಪಡೆದು ಅದರಲ್ಲಿ ಎಂಥೆಂಥ ಒಂದು ಚಲನಚಿತ್ರಗಳ ರೋಲ್ ಇರಬಹುದು, ರಾಜಕೀಯ ರಂಗದಲ್ಲಿರಬಹುದು, ಎಲ್ಲ ರೀತಿಯಲ್ಲಿ ಜನ ಮನ ಗೆದ್ದಂಥ ಖ್ಯಾತ ನಟ ನಮ್ಮ ನಿಮ್ಮ ಮೆಚ್ಚಿನ ಅಂಬರೀಷ್ ಅವರ ಜನ್ಮದಿನ ಇವತ್ತು. ಸಾಕಷ್ಟು ಜನ ಆಗಲೇ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಅವರು ಲಗ್ಗೆರೆಯಿಂದ ಅಂಬರೀಷ್ ಅವರವರ ಹುಟ್ಟುಹಬ್ಬ ಅಂತ ಇದ್ದಾರೆ. ಹರೀಶ್ ಮಲ್ಲೇಶ್ವರ ಅವರು ಕೂಡ ಹೇಳ್ತಾ ಇದ್ದಾರೆ ಇದೇ ಮಾತನ್ನು, ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜನ್ಮದಿನ ಅಂತ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಟಿ ಮಳವಳ್ಳಿ ತಾಲೂಕಿಂದ ಹೇಳ್ತಾ ಇದ್ದಾರೆ. ಅಂಬರೀಷ್ ಅವರ ಅಣ್ಣವರ ಬರ್ತ್ಡೇ ಅಲ್ವಾ ಅಂತ ಅಶ್ವಿನಿ ರೇಣು ಇವರು ಅರಸಿನಕುಂಟೆಯಿಂದ ಹೇಳ್ತಾ ಇದ್ದಾರೆ. ಇವತ್ತು ಅದೇ ಸ್ಪೆಷಲ್ ಅಲ್ವಾ, ನಮಗೆ ಗೊತ್ತಾಯಿತು ಅಂತ ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ ಅಂಬರೀಷ್ ಅವರ ಬರ್ತ್ಡೇ ಇವತ್ತು ಅಂತ. ಅವರ ಜನ್ಮದಿನ ಕಾರ್ಯಕ್ರಮದ ಆರಂಭವೇ ಅದನ್ನು ಸೂಚಿಸ್ತಾ ಇದೆ ಅಂತ ಚನ್ನಕೇಶವ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವತ್ತು ಅಂಬರೀಷ್ ಅವರ ಜನ್ಮದಿನ. ಈಗ ಕೇಳಿದಂಥ ಗೀತೆ ಯೋಗರಾಜ್ ಭಟ್ ಅವರ ಸಾಹಿತ್ಯ ಆಗಿತ್ತು, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ, ಹಾಡಿದವರು ಕೂಡ ವಿ ಹರಿಕೃಷ್ಣ ಅವರೇ. ಭಾಳ ಚೆನ್ನಾಗಿದೆ ಹಾಡಂತೂ, ಅರ್ಥಪೂರ್ಣವಾಗಿದೆ ಅಲ್ವಾ. ಮೇ 29, 1952 ಮಂಡ್ಯದ ಮಳವಳ್ಳಿಯಲ್ಲಿ ಜನಿಸಿದಂಥ ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಅವರು, ನಮ್ಮ ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಜನ್ಮದಿನ ಇವತ್ತು. ಖಳನಾಯಕ, ಪೋಷಕ ನಟ, ನಂತರ ನಾಯಕ ನಟ, ಹೀಗೆ ಒಂದಾದ ಮೇಲೆಂದರಂತೆ ಸುಮಾರು 220 ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಜನಮನ ಗೆದ್ದ, ತಮ್ಮ ಯುನಿಕ್ ಸ್ಟೈಲ್ನಿಂದ ರೆಬಲ್ ಸ್ಟಾರ್ ಅನ್ನೋ ಖ್ಯಾತಿ ಪಡೆದಂಥ ಮಂಡ್ಯದ ಗಂಡು, ರಾಜಕೀಯ ಕ್ಷೇತ್ರದಲ್ಲೂ ಜನಮನ ಗೆದ್ದಂಥ ಅಂಬರೀಷ್ ಅವರ ಜನ್ಮದಿನ. ಅವರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ಅವರ ವೈವಿಧ್ಯಮಯ ಪಾತ್ರಗಳನ್ನು, ಗೀತೆಗಳನ್ನು ಕೇಳುವಂಥ ಸಮಯ ಇದು. ನವಿಲ್ಗರಿ

ಆತ್ಮೀಯರೆ, ಕೇಳ್ತಾ ಇದ್ರೆ ನವಿಲುಗರಿ ಕಾರ್ಯಕ್ರಮ 12:20 ಆಗ್ತಾ ಇವೆ. ನಿಮ್ಮ ಸಂದೇಶಗಳ ಸುರಿಮಳೆ ಆಗ್ತಾ ಇದೆ. ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀರಾ. ಖಂಡಿತ ಗೌರವಪೂರ್ಣ ನಮನಗಳನ್ನು ನಾವು ಕೂಡ ಇವತ್ತು ನವಿಲುಗರಿಯಲ್ಲಿ ತಿಳಿಸ್ತಾ ಇದ್ದೀವಿ. ಬಹಳಷ್ಟು ತರಹದ ಒಂದು ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿದಂತಹ ಚಿತ್ರಗಳನ್ನು ನಾವು ನೋಡಬಹುದು ಇವರ ಅಭಿನಯದಲ್ಲಿ. ಬೇರೆ ಬೇರೆ ಬೇರೆ ಬೇರೆ ರೀತಿಯದು. ಮೊದಲಿಗೆ ಖಳನಾಯಕ ಅನಿಸ್ಕೊಂಡ್ರು, ಪೋಷಕ ನಟನೂ ಆದರು, ನಾಯಕ ನಟನಾದರು, ಎಂಥೆಂಥ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ ಅಲ್ವಾ. ಒಂದೊಂದಾಗಿ ನಾವು ಜ್ಞಾಪಿಸ್ಕೋತಾ ಹೋಗೋಣ. ಮಂಜುಳಾ ಆರ್ ಗುಂಜೂರುಪಾಳ್ಯದಿಂದ, ಅಂಬರೀಷ್ ಸರ್ ನಿಮಗೆ ಹ್ಯಾಪಿ ಬರ್ಡೇ ಅಂತ ಇದ್ದಾರೆ. ಮರೆಯೋಕ್ಕೆ ಆಗೋದೇ ಇಲ್ಲ ಅಂಬರೀಷ್ ಸರನ ಅಂತ ಹೇಳ್ತಾ ಇದ್ದಾರೆ. ನುಂಕಪ್ಪ ಕಾಂಬಳೆ ಮೊಣಕಾಲ್ಮೂರಿಂದ, ಹಾಗೆ ಹೋವಳೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಚ್ಚುಮೆಚ್ಚಿನ ಚಿತ್ರ ನಂದು ಚಕ್ರವ್ಯೂಹ ಅಂತ, ಇವೆರಡೂ ನನ್ನ ಅಚ್ಚುಮೆಚ್ಚಿನ ಚಿತ್ರ ಅಂತ ವಿದ್ಯಾನಗರದಿಂದ ಚಂದ್ರಶೇಖರ್ ಮತ್ತು ಹೋವಳೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಸಂದೇಶಗಳ ಜೊತೆಯಲ್ಲಿ ಅಂಬರೀಷ್ ಅವರ ಯಾವ ರೀತಿಯ ಪಾತ್ರಗಳು ನಿಮ್ಗೆ ಇಷ್ಟ ಆಯಿತು, ಸುಮಾರು 220 ಚಿತ್ರಗಳಲ್ಲಿ ನಟಿಸಿದ್ರು ಅಂತ ಹೇಳಿದೆ ನಾನು, ಯಾವ ರೀತಿಯ ಪಾತ್ರಗಳು, ಯಾವ ಚಿತ್ರ ನಿಮಗೆ ಇಷ್ಟ ಆಯಿತು ಅಂತ ಕೂಡ ತಿಳಿಸ್ಕೊಡಿ. ಇನ್ನು ರೆಬಲ್ ಸ್ಟಾರ್ ಮತ್ತು ಮಂಡ್ಯದ ಗಂಡು, ಅನ್ಯಾಯದ ವಿರುದ್ಧ ಸಿಡಿದೆದ್ದು ನಿಲ್ಲುವ ಕೋಪೋದ್ರಿಕ್ತ ಯುವಕನ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರಿಂದ ಅವರಿಗೆ ಈ ಬಿರುದುಗಳು ಬಂದವು ಅಂತ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗಿ. ಇನ್ನು ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಎಲೆಕ್ಟ್ರಿಕಲ್ ಹರಿಹರ, ಅಂಬರೀಷ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ತಿಳಿಸಿ. ರೆಬಲ್ ಸ್ಟಾರ್ ಅಣ್ಣ ಅವರು ಫಿಲ್ಮ್ ಫೀಲ್ಡಿಂದ ಸ್ನೇಹ ಪ್ರೀತಿ ಬಹಳ ಅವರು ಅದಕ್ಕೆ ಮಹತ್ವ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ಪೊಲೀಸ್ ಪಾತ್ರಗಳು ನಮಗೆ ತುಂಬ ಇಷ್ಟ ಅಂತ ಮಂಜುನಾಥ್ ಅವರು ಲಗ್ಗೆರೆಯಿಂದ ಹೇಳ್ತಾ ಇದ್ದಾರೆ. ಯಾವುದೇ ಪಾತ್ರಕ್ಕಾಗಲಿ ಅದಕ್ಕೆ ನ್ಯಾಯ ಸಲ್ಲಿಸುವಂಥ ಒಂದು ಪ್ರವೃತ್ತಿ ಅಂಬರೀಷ್ ಅವ್ರದ್ದಾಗಿತ್ತು. ನಿರ್ದೇಶಕರು ಅಂದಾಗ ಪುಟ್ಟಣ್ಣ ಕಣಗಾಲ್ ಅವರು ಬರ್ತಾರೆ. ಅದನ್ನು ಒಂದು ರೂಪುಗೊಳಿಸಿದ್ದು, ಸುಂದರವಾದ ಒಂದು ಶಿಲ್ಪಕ್ಕೆ ಆಕೃತಿ ಕೊಟ್ಟವರು ಪುಟ್ಟಣ್ಣ ಕಣಗಾಲ್ ಅವರು. ಇದನ್ನು ಕೂಡ ಅವರು ಒಮ್ಮೆ ಜ್ಞಾಪಿಸ್ಕೋತಾರೆ ಸ್ನೇಹಿತರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದೊಡ್ಡರಸನಕೆರೆಯ ಗ್ರಾಮದ ಶ್ರೀಯುತ ಹುಚ್ಚೇಗೌಡ ಮತ್ತು ಶ್ರೀಮತಿ ಪದ್ಮಮ್ಮನವರ 7 ಮಕ್ಕಳಲ್ಲಿ ಒಬ್ಬರಾಗಿ ಜನಿಸಿದವರು ಅಂಬರೀಷ್ ಅವರು. ಖ್ಯಾತ ಪಿಟೀಲ್ ವಿದ್ವಾನ್, ಮೈಸೂರು ಮಹಾರಾಜರ ಆಸ್ಥಾನ ವಿದ್ವಾನ್ ಟಿ ಚೌಡಯ್ಯನವರ ಪ್ರೀತಿಯ ಮೊಮ್ಮಗ ಇವರು. ಬಾಲ್ಯದಿಂದಲೂ ತಾತನ ಜೊತೆಯಲ್ಲಿ ಮೈಸೂರಿನ ಮಹಾರಾಜರ ಆಸ್ಥಾನದ ಅನೇಕ ಸಂಗೀತ ಕಚೇರಿಗಳಲ್ಲಿ ಭಾಗವಹಿಸ್ತಾ ಇದ್ದರು ಇವರು. ಘನ ವಿದ್ವಾಂಸರೇ ತುಂಬಿದಂತಹ ಸಭೆಯಲ್ಲಿ ಈ ಪುಟಾಣಿ ತನ್ನ ತಾತನ ಪಕ್ಕ ಕುಳಿತು ತೂಕಡಿಸ್ತಾ ಇದ್ದರೆ ಅಲ್ಲಿಯೇ ಇದ್ದಂಥ ಕಲಾವಿದರು ಇವರಿಗೆ ಕಲ್ಲು ಸಕ್ಕರೆ ಕೊಟ್ಟು ಎಬ್ಬಿಸ್ತಾ ಇದ್ರಂತೆ. ಅದನ್ನು ಅವರು ಜ್ಞಾಪಿಸ್ಕೋತಾರೆ ತಮ್ಮ ಒಂದು ಸಂದರ್ಶನದಲ್ಲಿ. ಹಾಗೆ ಮಹಾರಾಜರ ಆಸ್ಥಾನಕ್ಕೆ ಹೋಗೋದು ಅಂದರೆ ಸುಮ್ಮನೆನಾ? ಅಲ್ಲಿನ ರೀತಿ ರಿವಾಜುಗಳಿಗೆ ಅನುಗುಣವಾಗಿ ವೇಷಭೂಷಣ ಹಾಕ್ಕೊಂಡು ಆವಾಗಿನ ಯುವರಾಜರು ಶ್ರೀಕಂಠದತ್ತ ಒಡೆಯರಿದ್ರಲ್ಲ, ಅದೇ ಥರ ಅವ್ರದ್ದು ಇವರು ಡ್ರೆಸ್ ಕೂಡ ಇರ್ತಾ ಇತ್ತಂತೆ. ಪುಟಾಣಿ ಹೋಗ್ತಾ ಇದ್ದಾಗ ಆ ರಾಜ ಟಿ ವಿಯಲ್ಲಿ ಹೋಗೋರಂತೆ. ನಮ್ಮ ಅಂಬರೀಷದ್ದು ಯಾವಾಗಲೂ ರಾಜ್ ಟಿ ವಿನೇ ಅಲ್ವಾ. ಹೀಗೆ ಮನೆಯಲ್ಲೂ ಕೂಡ ಇವರದ್ದೇ ದರ್ಬಾರು, ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನು ದಬಾಯಿಸ್ಕೊಂಡಿರ್ತಾ ಇದ್ರಂತೆ. ಶಾಲೆಯಲ್ಲಿ ಕೂಡ ಮೇಷ್ಟ್ರಿಗೆ ತುಂಬ ಇಷ್ಟದ ವಿದ್ಯಾರ್ಥಿಯಾಗಿ ಶಿಷ್ಯನಾಗಿ ಒಳ್ಳೆಯ ಮಾರ್ಕ್ಸನ್ನು ಪಡೀತಾ ಇದ್ರಂತೆ. ಶಾಲೆ, ಪ್ರೈಮರಿ ಸ್ಕೂಲು, ಹೈಸ್ಕೂಲನ್ನು ಚೆನ್ನಾಗಿ ಮುಗಿಸಿದ್ರು, ಕಾಲೇಜಿಗೆ ಹೋದ್ಮೇಲೆ ಯಾಕೋ ಸ್ವಲ್ಪ ಎಡವಟ್ಟಾಯಿತು ನನಗೆ ಅಂತ ಅಂಬರೀಷ್ ಅವರೇ ಹೇಳ್ಕೊತಾರೆ. ಕೇಳ್ತಾ ಇರಿ ಕನ್ನಡ ಕಾಮನವಿಲ್ಲು, ಒಂದಷ್ಟು ಮಾತಾಡೋಣ ಅಂಬರೀಷ್ ಅವರ ವೈವಿಧ್ಯಮಯ ಸುಂದರ ಜೀವನದ ಬಗ್ಗೆ.

0: ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಭಾರಿ ಭರ್ಜರಿ ಬೇಟೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಅಂಬರೀಷ್, ಜಯಮಾಲಾ, ಶಂಕರ್ ನಾಗ್, ಸ್ವಪ್ನ, ಹೀಗೆ ಅದ್ಭುತವಾದ ತಾರಾಗಣದ ಜೊತೆಯಲ್ಲಿ ತುಂಬ ಏನು ಕುರ್ಚಿಯ ತುದಿಯಲ್ಲಿ ಕುತ್ಕೊಂಡು ನೋಡುವಂಥ ಚಿತ್ರ ಆಗಿತ್ತು. ಭಾಳ ಚೆನ್ನಾಗಿತ್ತು ಈ ಚಿತ್ರ. ಅಂಬರೀಷ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು. ಅವರ ಜನ್ಮದಿನ, ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಕನ್ವರ್ಲಾಲ್ ಪಾತ್ರ ಅಂಥ ಚಿತ್ರದ್ದು, ನನಗೆ ಮರೆಯೋಕೆ ಆಗದಿರುವಂಥ ಚಿತ್ರ ಅದು ಅಂತ ವಿಲಿಯಮ್ ಪರ್ಲಡ್ಕ ಪುತ್ತೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಕನ್ವರ್ಲಾಲ್ ನನಗೆ ತುಂಬ ಇಷ್ಟವಾದಂತಹ ಒಂದು ಪಾತ್ರ. ಕನ್ವರ್ಲಾಲ್ ಕಥೆ, ಸೀನು, ಡೈಲಾಗು ಎಲ್ಲ ನನಗಿಷ್ಟ. ಅಂಬರೀಷ್ ಅವರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಇದ್ದಾರೆ. ಧನ್ಯವಾದಗಳು. ಇನ್ನು ಚಕ್ರವ್ಯೂಹ ಸಿನಿಮಾ ಮಾಡಿದ್ಮೇಲೆ ಅಂಬರೀಷ್ ಅವರ ದಾರಿನೇ ಬೇರೆ ಆಗೋಯಿತು. ರೆಬೆಲ್ ಆಗಿ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಚಕ್ರವ್ಯೂಹ ಒಂದು ತಿರುವು ಪಡೆದಂಥ ಚಿತ್ರ, ಅದ್ಭುತ ಅಭಿನಯ ಅಂತ ಅಂಬರೀಷ್ ಅವರಿಗೆ ಪುಣ್ಯಸ್ಮರಣೆಯ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ಬರೆಯೋದಕ್ಕೆ ಮರೆತು ಹೋಗ್ಬಿಟ್ಟಿದ್ದೀರಾ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಹೆಸರನ್ನು ಕೂಡ ನಿಮ್ಮ ಸಂದೇಶದ ಜೊತೆಯಲ್ಲಿ ಕಳಿಸ್ಕೊಡಿ. ಇನ್ನು ಶುಭಮಂಗಳ ಚಿತ್ರದಲ್ಲಿ, ಇಡೀ ಚಿತ್ರದಲ್ಲಿ ಸಂಭಾಷಣೆನೇ ಇಲ್ಲ, ಬಹಳ ಚೆನ್ನಾಗಿ ನಟಿಸಿದ್ದಾರೆ. ಪಡುವಾರಹಳ್ಳಿ ಪಾಂಡವರು ಕೂಡ ವಿಭಿನ್ನವಾದ ಒಂದು ನಟನೆ, ಬಹಳ ಚೆನ್ನಾಗಿದೆ ಅಂತ ಹರೀಶ್ ಅವರು ಮಲ್ಲೇಶ್ವರಿಂದ ಹೇಳ್ತಾ ಇದ್ದಾರೆ. ನೋಡಿ, ನಾನೇ ಹೇಳಬೇಕಾಗಿ ಎಲ್ಲ, ನೀವೇ ಎಲ್ಲ ಚಿತ್ರಗಳನ್ನು ಇಲ್ಲಿ ತೊಗೊಂಬರ್ತಾ ಇದ್ದೀರಾ, ಅದಕ್ಕೆ ನೀವು ಕೇಳಿದ್ರು ನಮಗೆ ಯಾವತ್ತೂ ಇಂಪಾರ್ಟೆಂಟ್ ಅಂತ ಹೇಳೋದು. ನಿಮ್ಮ ಒಂದು ಅಭಿಪ್ರಾಯವೇ ನಮಗೆ ದೊಡ್ಡ ಆಸ್ತಿ. ಸ್ನೇಹಿತರೆ, ಸಂದೇಶಗಳನ್ನ ಕಳಿಸ್ಕೊಡಿ. 9489001001031 FM ರೇನ್ಬೋ ಕನ್ನಡ ಕಾಮನಬಿಲ್ಲು ನೀವು ಕೇಳ್ತಾ ಇದ್ದೀರಾ. ನಿಮಗಿಷ್ಟವಾದಂಥ ನವಿಲುಗರಿ ಕಾರ್ಯಕ್ರಮ. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಿಮ್ಮ ಗೆಳತಿ ಗೌರಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
2: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ

0: ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 1501 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.
1: ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್. ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. 12:33 ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ. ಇಂದಿನ ನವಿಲುಗರಿಯಲ್ಲಿ ಡಾಕ್ಟರ್ ಅಂಬರೀಷ್ ಅವರ ಜನ್ಮದಿನದ ಪ್ರಯುಕ್ತ ನಾವು ಅವರ ಕೆಲವೊಂದು 220 ಚಿತ್ರಗಳಲ್ಲಿ ಎಲ್ಲವನ್ನೂ ನಾವು ಸ್ಪರ್ಶಿಸೋಕ್ಕಾಗದೇ ಇದ್ರೂ ಕೂಡ ಕೆಲವೊಂದು ಹಾಡುಗಳನ್ನ, ಕೆಲವೊಂದು ಸನ್ನಿವೇಶಗಳನ್ನ, ಕೆಲವೊಂದು ಮಾತುಗಳನ್ನು ಮೆಲುಕು ಹಾಕ್ತಾ ಇದ್ದೀವಿ. ಜೊತೆಯಲ್ಲಿ ನಿಮ್ಮ ಸಂದೇಶಗಳ ಮಹಾಪೂರನೇ ಇಲ್ಲಿ ಹರಿದು ಬರ್ತಾ ಇದೆ. ನಾನಾಗಲೇ ಹೇಳಿದೆ, ಹೈಸ್ಕೂಲ್ ದಿನಗಳು, ಶಾಲಾ ದಿನಗಳು ಎಲ್ಲ ಮುಗಿಸಿ ಕಾಲೇಜಿಗೆ ಬಂದಾಗ, ವಿಜಯ ಕಾಲೇಜು ಬೆಂಗಳೂರು ಇರ್ಬೋದು ಅಥವಾ ಮೈಸೂರಿನ ಕಾಲೇಜ್ ಇರ್ಬೋದು, ಶಾರದಾ ವಿಲಾಸ್ ಕಾಲೇಜು, ಇಲ್ಲಿ ಕೂಡ ಅವರು ಕ್ರೀಡೆಗಳಲ್ಲಿ ಬಹಳ ಆಸಕ್ತಿಯನ್ನು ಹೊಂದ್ತಾರೆ. ಅಲ್ಲಿ ಪಾಠದ ಕಡೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ. ಅಯ್ಯೋ ಬಿಡು, ಮಾಡ್ಕೊಂಡ್ರಾಯ್ತು, ಯಾಕಂದ್ರೆ ಬುದ್ಧಿವಂತ ಹುಡುಗ ಇವರು, ಮನೇಲಿದ್ದರೂ ಓದ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸು. ಹಾಗಾಗಿ ಕ್ರೀಡೆಗಳು, ಎಲ್ಲ ರೀತಿಯ ಕ್ರೀಡೆಗಳಲ್ಲೂ ಇವರು ಭಾಗವಹಿಸ್ತಾ ಇದ್ರು. 6% ಅಟೆಂಡೆನ್ಸ್ ಇರ್ತಾ ಇತ್ತಂತೆ ಕಾಲೇಜಲ್ಲಿ. ನೋಡಿ, ಅವರೇ ಹೇಳ್ತಾ ಇದ್ರು, ನಂದು ಬರೀ 6% ಅಟೆಂಡೆನ್ಸು, 6 ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟ್ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದೆ, ಬರೀ 6% ಅಟೆಂಡೆನ್ಸ್ ಇದ್ರೂ ಕೂಡ. ಅಕಸ್ಮಾತ್ ಫುಲ್ಲು ಅಟೆಂಡೆನ್ಸ್ ಏನಾದರೂ ಇದ್ದಿದ್ರೆ, ಅವರ ತಂದೆ ಆಸೆ ಏನಿತ್ತು, ಇವರು ಮಗ ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು. ಯಾಕಂದರೆ ಇವರು ಅಣ್ಣಂದರು ಹಾಗೆ ಡಾಕ್ಟರ್ ಆಗ್ತಾಯಿದ್ರು, ಇಂಜಿನಿಯರ್ ಆಗ್ತಾಯಿದ್ರು, ಇವರು ಹಾಗೆ ಆಗಬೇಕು ಅನ್ನೋದು ಅವರ ಆಸೆ ಇತ್ತು. ಆದರೆ ಹಾಗೇನಾದರೂ ಆಗಿಬಿಟ್ಟಿದ್ರೆ ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಲಾಸ್ ಆಗ್ತಾ ಇತ್ತು. ಒಬ್ಬ ಅಮಲೇರ್ಸೋ ಕಣ್ಣಿನ, ಚಂದದ ನಗುವಿನ, ಅಬ್ಬರದ ಮಾತಿನ, ಸುಂದರ ನಗುವಿನ ಸುಂದರ ನಟ ನಮಗೆ ಸಿಗ್ತಾ ಇರಲಿಲ್ಲ. ಹೀಗಾಗಿಯೇ ಬಹುಶಃ ಮೊದಲಿಗೆ ಈ ಹುಡುಗ ಕಣ್ಣಿಗೆ ಬಿದ್ದಿದ್ದು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆ ಸಂಗ್ರಾಮ್ ಸಿಂಗ್ ಅವರ ಕಣ್ಣಿಗೆ. ಇವರು ಗೋವಾ ಟ್ರಿಪ್ಗಂತೆ ಕಾಲೇಜಿಂದ ಹುಡುಗರನ್ನೆಲ್ಲ ಕಟ್ಕೊಂಡು ಹೋಗ್ತಾ ಇದ್ರಂತೆ ಅವಾಗವಾಗ. ಗೋವಾ ಭಾಳ ಫೇವ್ರೇಟ್ ಪ್ಲೇಸ್ ಇವರಿಗೆ, ಕಾಲೇಜ್ ಡೇಸ್ನಲ್ಲಿ ಯಾವಾಗಲೂ ಅಲ್ಲಿ ಟೂರ್ ಹೋಗ್ತಾ ಇದ್ರು. ಹೋದಾಗ ಮುರುಡೇಶ್ವರದಲ್ಲಿ ಸಮುದ್ರದಲ್ಲಿ ಎಲ್ಲ ಸ್ನಾನ ಮಾಡ್ತಾ ಇದ್ರು, ಆಟಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅಲ್ಲಿ ಸಂಗ್ರಾಮ್ ಸಿಂಗ್ ಅವರು ಬಂದಿದ್ರು. ಬಂದಾಗ ಈ ಹುಡುಗನ ಸ್ಟೈಲ್ ನೋಡಿದಾಗ ಯಾಕೋ ಅವ್ರಿಗೆ ಸ್ವಲ್ಪ ಅಟ್ರಾಕ್ಟ್ ಆಯಿತು. ಏ, ಈ ಹುಡುಗ ಯಾಕೋ ಚೆನ್ನಾಗಿದ್ದಾನಲ್ಲ ಅಂತ ಬಂದ್ರ, ಇವನಿಗೆ ಒಂದು ಮೇಕಪ್ ಮಾಡಿ ಅಂತ ಅಲ್ಲೇ ಅಂದರೆ ಮುರುಡೇಶ್ವರದ ಸಮುದ್ರ ತೀರದಲ್ಲೇ ಅವ್ರಿಗೆ ಒಂದು ಆಡಿಷನ್ ಕೂಡ ಮಾಡಿಬಿಡ್ತಾರೆ. ಏ ಸಖತ್ತಾಗಿದೆ, ನನ್ನ ಮುಂದಿನ ಫಿಲ್ಮ್ಗೆ ನೀನೇ ಅಂತ ಹೇಳಿ ಅವ್ರನ್ನ ಇದು ಮಾಡ್ತಾರೆ. ಆದರೆ ಏನಾಯಿತು, ಇದು ನಾಗರಹಾವು ತೆರೆ ಕಂಡ ನಂತರ ಈ ಚಿತ್ರ ಬಿಡುಗಡೆ ಆಯಿತು. ಅದೇ ಬಂಗಾರದ ಕಳ್ಳ, ಇದಕ್ಕೂ ಮೊದಲೇ ಏನಾಯಿತು, ನಾಗರಹಾವು ಬಿಡುಗಡೆ ಆಯಿತು. ಪುಟ್ಟಣ್ಣ ಕಣಗಾಲ್ ಅವರ ಆಡಿಷನ್ ನಡೀತಾ ಇತ್ತು, ಇವರೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ರು, ಆದರೂ ಯಾಕೋ ಮನಸ್ಸು ಬರಲಿಲ್ವಂತೆ. ಅವ್ರು ತುಂಬ ಸ್ಟ್ರಿಕ್ಟ್ ನಿರ್ದೇಶಕರು, ಎಲ್ಲಿ ಬೈದ್ಬಿಡ್ತಾರೋ, ನನಗೆ ಮೊದಲೇ ಆ್ಯಕ್ಟಿಂಗ್ ಬರಲ್ಲ, ನಾನೇನು ಹೋಗೋದು ಅಂದ್ಕೊಂಡು ಸುಮ್ಮನೆ ಕೂತಿದ್ರಂತೆ ಅಂಬರೀಷ್ ಅವರು. ಆದರೆ 1 ಗಂಟೆ ಹೊತ್ತಿಗೆ ಇವರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತ ಒಬ್ಬರು ಇವ್ರಿಗೆ ಪರಿಚಯದವರು ಅವ್ರು ಬರ್ತಾರೆ, ಏ ಬಂದರು ಒಂದ್ಸಲ ಹೋಗಿ ಬರೋಣ ಅಂತ. ಇವರೆಲ್ಲ ಅವಾಗೆಲ್ಲ ಕಾಲೇಜ್ ಡೇಸ್ ಅಲ್ವಾ, ಹುಡುಗ ಬುದ್ಧಿ ಹೋಗಿರ್ತಾರೆ. ಹೋದಾಗ ಎಲ್ಲರ ವಿಷ್ಣುವರ್ಧನ್ ಅವರ ಆಡಿಷನು ಮುಗಿದೋಗ್ಬಿಟ್ಟಿತ್ತಂತೆ. ಇವರೇ ಲಾಸ್ಟ್ 35ನೇ ಹುಡುಗ. ಅಲ್ಲಿ ನಿಂತಿದ್ದಾಗ ಪುಟ್ಟಣ್ಣ ಅವ್ರು ಹಿಂಗೆ ಮೇಲಿನ ಕೆಳಗೆ ನೋಡಿ

ಬಿಟ್ಟು ಏ ಆ ಕಡೆಯಿಂದ ಒಂದು ಸಿಗರೇಟ್ ಹಚ್ಕೊಂಡು ಹಿಂಗೆ ನಡ್ಕೊಂಬಾರೋ, ಆಮೇಲೆ ರಾಮಾಚಾರಿ ಹೋಗೋ ಅಂತ ಒಂದು ಡೈಲಾಗ್ ಹೊಡಿಯೋ ಅಂದ್ರಂತೆ. ಇವರು ಆರಾಮಾಗಿ ಸ್ಟೈಲ್ ಆಗಿ ಮೊದಲೇ ಸಿಗರೇಟ್ ಪ್ರಿಯರು ಹಚ್ಕೊಂಡು ಬಂದರು. ಒಂದೇ ಶಾರ್ಟ್ನಲ್ಲೇ ಓಕೆ ಆಗೋಯ್ತು, ತುಂಬ ಇಷ್ಟ ಆಗ್ಬಿಟ್ರು ಪುಟ್ಟಣ್ಣ ಅವ್ರಿಗೆ. ಅಲ್ಲಿಂದ ಬಂದಿದ್ದೆ ನಾಗರಹಾವು ಚಿತ್ರ. ಜಲೀಲನ ಪಾತ್ರ ಎಷ್ಟು ಇಷ್ಟ ಆಗೋಯ್ತು, ಇವರ ಈ ಖಳನಾಯಕನ ಪಾತ್ರ ಅನ್ನೋದು. ಬಹಳಷ್ಟು ಚಿತ್ರಗಳಲ್ಲಿ ಮುಂದೆ ಕೂಡ ಖಳನಾಯಕನಾಗಿ ಬಂದಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ನೆಕ್ಸ್ಟ್ ಅಂಬರೀಷ್ ಅವ್ರಿಗೆ ಕಾಸುಗಳನ್ನ ಎಸಿತಾ ಇದ್ರಂತೆ ತೆರೆ ಮೇಲೆ, ಅಷ್ಟು ಫೇಮಸ್ ಆಗೋದ್ರು ಅಂಬರೀಷ್ ಅವರು. ಆ ಒಂದು ಯುನಿಕ್ ಸ್ಟೈಲು, ಅವರ ಒಂದು ಆ ಪಾತ್ರದ ಪೋಷಣೆನೇ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಹಾಗೆ ನಾಗರಹಾವು ಚಿತ್ರ ಬಂದ ಮೇಲೆ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಬಹಳಷ್ಟು ಚಿತ್ರಗಳು ಒಂದಾದ ಮೇಲೊಂದು ಬರ್ತಾ ಹೋಯಿತು. ಬನ್ನಿ ಇನ್ನೊಂದಿಷ್ಟು ಮಾತುಕತೆ ಆಡೋಣ ನವಿಲುಗರಿ ಕಾರ್ಯಕ್ರಮದಲ್ಲಿ.

0: ಕಂಡೋರುಂಟು, ಬಾಣ ಎಲ್ಲಿ ಬಂದೋರುಂಟು, ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಸರಲ್ಲೇ ಕಮ್ಮಾಲ್ ನಾನೇ ಕಣ್ವರ್ಲಾಲ್, ನನ್ನ ಸರಲ್ಲೇ ಕಮ್ಮಾಲ್ ನಾನೇ ಕಣ್ವರ್ಲಾಲ್.
1: ನನ್ನ ಹೆಸರಲ್ಲೇ ಕಮ್ಮಾಲ್ ನಾನೇ ಕಣ್ವರ್ಲಾಲ್. ಎಂಥ ಪಾತ್ರ ರೀ ಅದು! ಕನ್ವರ್ಲಾಲ್ ಪಾತ್ರನೇ ಇರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರನೇ ಇರ್ಬೋದು, ಅಂತ ಅಂದ ಕ್ಷಣ ಒಂಥರ ಮೈ ಝುಮ್ ಅನಿಸುತ್ತೆ ಅಲ್ವಾ? ಕನ್ವರ್ನ ಹೀ ಕುತ್ತೆ ಕನ್ವರ್ಲಾಲ್ ಬೋಲೋ, ಈ ಡೈಲಾಗ್ನ ಯಾರು ಮರೆಯೋಕ್ಕಾಗತ್ತೆ? ನಾಗರಹಾವು ಚಿತ್ರದ್ದು ಹಾಗೆ ಜಲೀಲ್ನ ಪಾತ್ರದಲ್ಲಿ ಏಯ್ ಬುಲ್ಬುಲ್ ಮಾತಾಡೋಕ್ಕಿಲ್ವಾ, ಅದು ಇವತ್ತು ಕೂಡ ಫೇಮಸ್ಸು. ಹೀಗೆ ವಿಶಿಷ್ಟವಾದಂಥ ಒಂದು ಛಾಪನ್ನು ಮೂಡಿಸಿದವರು ಅಂಬರೀಷ್ ಅವರು. ಬಹಳ ಅಪರೂಪದ ವ್ಯಕ್ತಿತ್ವದ ಖಳನಾಯಕ ಕನ್ವರ್ಲಾಲ್, ಆ ಗ್ಯಾಂಗನ್ನೇ ಬೇಟೆಯಾಡುವಂಥ ನಾಯಕ, ಎರಡು ವಿಭಿನ್ನ ಶೇಡ್ಗಳನ್ನು ಇಟ್ಕೊಂಡು ಮಾಡಿದಂಥ ಚಿತ್ರ ಅಂತ. ಇದರಲ್ಲಿ ಎರಡೂ ಪಾತ್ರದಲ್ಲಿ ನಾಯಕ ನಟನಾಗಿ ಮಿಂಚಿದ್ರು, ಖಳನಾಯಕನಾಗಿ ಮಿಂಚಿದ್ರು ಅಂಬರೀಷ್ ಅವರು. ಒಂದು ಹೊಸತನ ತಂದುಕೊಟ್ರು, ಬಹುಶಃ ಬಹಳಷ್ಟು ಕಾಂಟ್ರವರ್ಸಿಗೂ ಗುರಿಯಾಗಿದ್ವಿ ಅಂತ ಹೇಳ್ಬೋದು. ಒಂದು ಕಡೆ ಅಂಬರೀಷ್ ಅವರೇ ಹೇಳ್ತಾರೆ, ನನಗೆ ಇದರಲ್ಲಿ ಬರುವಂಥ ಹಿಂಸೆ ಆ ಒಂದು ಚಿತ್ರಣ ಮಾಡುವಾಗ, ಆ ಒಂದು ಭಾಗವಹಿಸುವಾಗ ಆ ಚಿತ್ರದಲ್ಲಿ ಇರುವಂಥ ಹಿಂಸೆಯ ದೃಶ್ಯಗಳಲ್ಲಿ ಬಹಳ ನೋವಾಗ್ತಾ ಇತ್ತು, ಬೇಡಪ್ಪ ಸಾಕಪ್ಪ ಇದನ್ನು ನಿಲ್ಲಿಸ್ರಪ್ಪ ಅಂದರೆ ಆ ಕಥೆಗೆ ಪೂರಕವಾಗಿದ್ದು ಕಥೆಯಲ್ಲಿ ಇದ್ದಂಥದ್ದೇ ಅದು. ಯಾಕಂದರೆ ನಿಜ ಜೀವನದಲ್ಲಿ ನಡೆಯುವಂಥದ್ದೇ ಒಂದು ಚಿತ್ರಣ ಆಗಿತ್ತದು. ಹಾಗಾಗಿ ಅಂಥ ಚಿತ್ರ ಬಹಳ ಜನಪ್ರಿಯ ಕೂಡ ಆಯಿತು, ಹಾಗೆ ಪ್ರಶಸ್ತಿಗಳನ್ನು ಬಾಚಿಕೊಳ್ತು. ಅತ್ಯುತ್ತಮ ನಿರ್ದೇಶನಕ್ಕಾಗಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಬಂತು, ಹಾಗೆ ಜ್ಯೂರಿ ಪ್ರಶಸ್ತಿ ಕೂಡ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಅತ್ಯುತ್ತಮ ನಟ ಅಂತ ಅಂಬರೀಷ್ ಅವರಿಗೆ ಬಂತು. ಇನ್ನು ಕ್ಯಾಮ್ರಾ ಕೆಲಸಕ್ಕಾಗಿ ಕೂಡ ಪ್ರಕಾಶ್ ಅವರಿಗೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಕೂಡ ಬಂತು. ಹೀಗೆ ಪ್ರಶಸ್ತಿಗಳ ಸುರಿಮಳನೆ ಆಯಿತು ಈ ಚಿತ್ರಕ್ಕೆ. ನನಗೆ ಬಹಳ ಇಷ್ಟ ಅಂಬರೀಷ್ ಅವರ ಎಲ್ಲ ಪಾತ್ರಗಳು, ಅದರಲ್ಲೂ ರಂಗನಾಯಕಿ ಚಿತ್ರದ ರಾಮಣ್ಣ ಪಾತ್ರ ಬಹಳ ಇಷ್ಟವಾದ ಪಾತ್ರ. ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸ್ತಾ ಇದ್ರು ಎಲ್ಲ ಪಾತ್ರಗಳನ್ನ ಅಂತ ಅಶ್ವಿನಿ ರೇಣು ಅವರು ಅಶ್ನಕುಂಟೆಯಿಂದ ಹೇಳ್ತಾರೆ. ಹಾಗೆ ನನ್ನ ವಿಶ್ವಾಸನ ತಿಳಿಸ್ಬಿಡಿ ಅಂತ ಇದ್ದಾರೆ. ಅಂಬರೀಷ್ ಅಣ್ಣ, ನಿಮಗೆ ಬಹಳಷ್ಟು ನಿಮ್ಮ ಅಭಿಮಾನಿಗಳು ಇಲ್ಲಿ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಚಕ್ರವ್ಯೂಹ ಮತ್ತು ಹೃದಯ ಹಾಡಿತ್ತು, ನನಗೆ ಬಹಳ ಇಷ್ಟವಾದ ಚಿತ್ರ, ಹೂಡಿ ಮೋಹನ್ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ಮಸಣದ ಹೂ ನನಗೆ ಬಹಳ ಇಷ್ಟ. ನನ್ನ ಹೆಸರು ಇಂದ್ರಜಿತ್, ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಂಗನಾಯಕಿ ಚಿತ್ರ ಕೂಡ ನನಗೆ ಬಹಳ ಇಷ್ಟ ಅಂತ ಇದ್ದಾರೆ. ಯಾವ್ದು ಇಷ್ಟ ಆಗಲ್ಲ ಹೇಳಿ, ಎಲ್ಲದರಲ್ಲೂ ಮನಸ್ಸಿಟ್ಟು ಕೆಲಸ ಮಾಡಿದಾಗ, ಆ ಪಾತ್ರಗಳಿಗೆ ಜೀವ ತುಂಬಿದಾಗ ಖಂಡಿತವಾಗಿ ಪ್ರೇಕ್ಷಕ ಮೆಚ್ಚೆ ಮೆಚ್ಚುತ್ತಾನೆ, ಅಂತಹ ಪಾತ್ರಗಳಿಗೆ ಬೆಲೆ ಸಿಕ್ಕೇ ಸಿಗತ್ತೆ. ಕಲಿಯುಗ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ರೀತಿಯ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು, ಅದರಲ್ಲೂ ಪೊಲೀಸ್ ಪಾತ್ರ ಅಂತೂ ತುಂಬ ಖುಷಿ ಕೊಡುತ್ತೆ ಅಂತ ಅನುಪಮ ಅವರು ತೀರ್ಥಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಇದ್ದಾರೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅನುಪಮ ಅವರೇ, ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದೀರಾ. ಇನ್ನು ಮಸಣದ ಹೂ ಚಿತ್ರದಲ್ಲಿ ಅವರ ಪಾತ್ರ ತುಂಬ ಅದ್ಭುತ ಅಂತ ಸಂತೋಷ್ ಟೈಲರ್ ಅವರು ಬೆಸಗರಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ತುಂಬ ಇಷ್ಟ ಆಗುತ್ತೆ ನನಗೆ ಚಿತ್ರ ನೋಡೋದಕ್ಕೆ ಅಂತ. ಖಂಡಿತವಾಗಿ ಆ ಚಿತ್ರಗಳನ್ನೆಲ್ಲ ಮತ್ತೊಮ್ಮೆ ಈಗ ನೋಡಿದಾಗ ಇನ್ನಷ್ಟು ಅರ್ಥಗಳು, ಇನ್ನಷ್ಟು ಹೊಸತನಗಳು ಕಾಣಿಸ್ಕೊಳುತ್ತೆ ಅಲ್ವಾ ಸ್ನೇಹಿತರೆ? ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು, ಸಮಯ ಹೇಗೆ ಓಡ್ತಾ ಇದೆ ನೋಡಿ, 12:45 ಆಗೇ ಬಿಟ್ಟಿದೆ. ಆಗಲೇ ಒಳ್ಳೊಳ್ಳೆಯ ಹಾಡುಗಳನ್ನ ಕೇಳ್ತಾ ಸಾಗೋಣ ನವಿಲುಗರಿಯಲ್ಲಿ.

ಅಂದ ಚಂದ ತಂದ ಕಲ್ಪನಾ ಕೇಳ್ತಾ ಇದ್ರಿ. ತಾಯಿಗೊಬ್ಬ ಕರ್ಣ ಚಿತ್ರದ ಗೀತೆಯನ್ನು ಯಾಕೆ ಇದನ್ನೇ ಆರಿಸ್ಕೊಂಡಿದ್ದು ನಾನು ಅಂದರೆ, ಇದರಲ್ಲಿ ನಟಿಸಿದ್ದು ಅವರ ಬಾಳ ಸಂಗಾತಿ ಸುಮಲತಾ ಅವರು. ಸುಮಲತಾ ಮತ್ತು ಅಂಬರೀಷ್ ಅಭಿನಯದ ಈ ಚಿತ್ರ 1991 ಖ್ಯಾತ ನಟಿ ಪಂಚಭಾಷಾ ತಾರೆ ಸುಮಲತಾ ಅವರ ಕೈ ಹಿಡಿದು ದಾಂಪತ್ಯದ ಸವಿಜೀವನದ ರಜತ ಮಹೋತ್ಸವ ಆಚರಿಸಿದವರು ಅಂಬರೀಷ್ ಅವರು. ಮಗ ಅಭಿಷೇಕ್ ಕೂಡ ಕನ್ನಡ ಚಲನಚಿತ್ರಗಳಲ್ಲಿ ಪ್ರಸಿದ್ಧರಾದರವರು. ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಅಂಬರೀಷ್ ಅವರ ಜನ್ಮದಿನದಂದು ಅವರ ಹಲವಾರು ಚಿತ್ರಗಳ ಅಭಿನಯದ ಬಗ್ಗೆ, ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಸಂದೇಶಗಳ ಸುರಿಮಳೆನೂ ಆಗ್ತಾ ಇದೆ. ಮೃಗಾಲಯ ಚಿತ್ರದ ಪಾತ್ರ ನನಗೆ ಬಹಳ ಇಷ್ಟ, ಒಲವಿನ ಉಡುಗೊರೆ ಚಿತ್ರವು ಬಹಳ ಚೆನ್ನಾಗಿದೆ ಅಂತ ಪ್ರತಿಮಾ ಸಾನ್ವಿ ಅವರು ಹೊಸನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿದೆ, ನಿಮಗೂ ಕೂಡ ಧನ್ಯವಾದಗಳು ಅಂತ ಇದ್ದಾರೆ. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀನಿ ಅಂತ ನಾಗರಾಜ ರೆಡ್ಡಿ ಅವರು ರಾಮತೀರ್ಥ ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇರಿ. ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಮತ್ತು ಚಕ್ರವ್ಯೂಹದ ಹಾಡುಗಳು ಕೇಳೋದು ತುಂಬ ಇಷ್ಟ ಅಂತ ಇದ್ದಾರೆ ನಾಗೇಶ್ ಅವರು ಮಾಲೂರಿನಿಂದ. ಸಾಕಷ್ಟು ಹಾಡುಗಳನ್ನು ಇಲ್ಲಿ ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ 9480910013 ಈ ಸಂದೇಶವನ್ನು ಕಳಿಸುವಂಥ ಸಂಖ್ಯೆ ಇದು. ಇನ್ನು ಅವರಿಗೆ ಹುಡುಕಿಕೊಂಡು ಬಂದಂಥ ಪ್ರಶಸ್ತಿಗಳು ಹಲವಾರು. ನಾನಾಗಲೇ ಹೇಳಿದೆ, ಅಂಥ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಬಂತು ಅಂತ. ಹಾಗೆ 1985-86 ಮಸಣದ ಹೂವು ಚಿತ್ರಕ್ಕಾಗಿ ಅತ್ಯುತ್ತಮ ಅಭಿನಯಕ್ಕಾಗಿ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಬಂತು. ಕರ್ನಾಟಕ ರಾಜ್ಯ ಪ್ರಶಸ್ತಿ ಇದು. ಇನ್ನು ಫಿಲ್ಮ್ ಫೇರ್ ಪ್ರಶಸ್ತಿ ಅತ್ಯುತ್ತಮ ನಟ ಅಂತ ಒಲವಿನ ಉಡುಗೊರೆ ಚಿತ್ರಕ್ಕಾಗಿ ಬಂತು. ಇನ್ನು NTR ರಾಷ್ಟ್ರೀಯ ಪ್ರಶಸ್ತಿ 2005 2009 ಫಿಲ್ಮ್ ಫೇರ್ ಜೀವಮಾನ ಸಾಧನೆಯ ಪ್ರಶಸ್ತಿ ಬಂತು. 2009 ಆಂಧ್ರ ಸರ್ಕಾರ ನಂದಿ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿತು. TV9 ಸ್ಯಾಂಡ್ಲ್ವುಡ್ ಸ್ಟಾರ್ ಅವಾರ್ಡ್ಸ್ 2012 ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಯಿತು. 2011 ಕರ್ನಾಟಕ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 2013 ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೂ ಭಾಜನರಾದರು ನಮ್ಮ ಅಂಬರೀಷ್ ಅವರು. ಇನ್ನು 2012 ಜೀವಮಾನ ಸಾಧನೆಗಾಗಿ ಸೈಮಾ ಪ್ರಶಸ್ತಿ ಕೂಡ ಇವರಿಗೆ ನೀಡಲಾಯಿತು. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು.

0: ಪಡುವಾರಹಳ್ಳಿ ಪಾಂಡವರು, ರಂಗನಾಯಕಿ, ಅಂತ, ಮಸಣದ ಹೂವು, ಶುಭಮಂಗಳ, ಚಕ್ರವ್ಯೂಹ, ಹೀಗೆ ಹಲವಾರು ಚಿತ್ರಗಳು ಅವರ ಮೈಲಿಗಲ್ಲಿನ ಚಿತ್ರಗಳು ಅಂತಲೇ ಹೇಳ್ಬೋದು, ಸ್ಪೆಷಲ್ ಚಿತ್ರಗಳು ಅಂತ. ಆ ವೈವಿಧ್ಯಮಯವಾದ ಪಾತ್ರಗಳಲ್ಲಿ ನಟಿಸೋರು ಅಂಬರೀಷ್ ಅವರು. ಹಾಗೆ ರಾಜಕೀಯ ಜೀವನದಲ್ಲೂ ಬಹಳ ಹೆಸರು ಮಾಡಿದವರು, ಜನಪ್ರಿಯರಾದವರು ಅಂಬರೀಷ್ ಅವರು. 3 ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ರಾಜಕೀಯವನ್ನು ಪ್ರವೇಶಿಸಿ ಸಂಸದರಾಗಿ ಆಯ್ಕೆಯಾದರು. ಹಾಗೆ ಕೇಂದ್ರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರಾದರು, ರಾಜ್ಯದಲ್ಲಿ ವಸತಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಬಹಳಷ್ಟು ಏನೊಂದು ಕಲರ್ಫುಲ್ ಲೈಫ್, ಶೈನಿಂಗ್ ಲೈಫ್ ಅಂತ ಹೇಳ್ಬೋದು ಅಂಬರೀಷ್ ಅವ್ರದ್ದು. ವಿನುತಾ ಅವರೇ, ನೀವೇನಂತೀರಾ?
1: ನನಗೆ ಅಂಬರೀಷ್ ಅಂದ್ರೆ ನಿಜವಾಗ್ಲೂ ಸಣ್ಣಿಂದಾನು ಅವರ ಚಿತ್ರಗಳನ್ನ ನೋಡ್ಕೊಂಡು ಬೆಳೆದು ಬಂದ ಅಂತವಳು ನಾನು. ಸೊ ಈಗ ಅವರು ಪೊಲೀಸ್ ಡ್ರೆಸ್ ಹಾಕಿದ್ರೆ ಒಂಥರ ಎಷ್ಟು ಹ್ಯಾಂಡ್ಸಮ್ ಕಾಣ್ತಾರೆ, ಅದೇ ಬಾಳಿದ ಮನೆ ಮತ್ತು ಕೆಲವೊಂದು ಚಿತ್ರಗಳಲ್ಲಿ ಅವರು ಲಾಯರ್ ಆಗಿ ನಟಿಸಿದ್ದಾರೆ. ಹಾಗೇನೆ ಡಾಕ್ಟರ್ ಪಾತ್ರ ಕೂಡ ವೈಟ್ ಕೋಟ್ ಹಾಕೊಂಡ್ರೆ ಹೃದಯ ಹಾಡಿ ಚಿತ್ರದಲ್ಲಿ, ಆಮೇಲೆ ಈಗ ಒಲವಿನ ಉಡುಗೊರೆ ಚಿತ್ರದಲ್ಲೂ ಕೂಡ ಅವರು ಮೆಡಿಕಲ್ ವಿದ್ಯಾರ್ಥಿ ಪಾತ್ರ ಕೂಡ ಮಾಡಿದ್ರೆ, ಆ ವೈಟ್ ಕೋಟ್ ಹಾಕೊಂಡು ಬಂದ್ರೆ ಅವ್ರು ನಡ್ಕೊಂಡು ಬರೋ ಸ್ಟೈಲೇ ಒಂಥರ ಚಂದ. ಆಮೇಲೆ ಪೊಲೀಸ್ ಡ್ರೆಸ್ ಅಂತೂ ಕೇಳಲೇಬೇಡಿ, ಇಂದ್ರಜಿತ್ ಆಗಿರ್ಬೋದು, ಗರುಡಧ್ವಜ ಆಗಿರ್ಬೋದು, ತುಂಬಾ ಪಿಕ್ಚರ್ ಗಳಲ್ಲೂ ಕೂಡ ಅವರು ಪೊಲೀಸ್ ಪಾತ್ರಗಳನ್ನು ಕೂಡ, ಚಕ್ರವ್ಯೂಹ ಆಗಿರ್ಬೋದು, ಪೊಲೀಸ್ ಪಾತ್ರಗಳನ್ನ ಮಾಡಿದ್ದಾರೆ. ಎಂತ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ಅಂದ್ರೆ ಅವ್ರದ್ದು. ಹಾಗೇನೆ ಈ ಒಂಥರ ಈ ಸೋಲಿಲ್ಲದ ಸರದಾರ್ ನೋಡಿ, ಈಗ ಚಕ್ರವ್ಯೂಹ ಮತ್ತೆ ಗರುಡಧ್ವಜ ಪೊಲೀಸ್ ಪಾತ್ರಗಳು, ಈ ಕಡೆ ಸೋಲಿಲ್ಲದ ಸರದಾರ ಅಂತ ಚಿತ್ರ, ಆಮೇಲೆ ಪುಕ್ಸಟೆ ಗಂಡ ಹೊಟ್ಟೆ ತುಂಬಾ ಉಂಡ, ಆತರ ಮಂಡ್ಯದ ಆತರ ಹಳ್ಳಿ ಹುಡುಗನ್ ಪಾತ್ರದಲ್ಲಿ ಕೂಡ, ಮಿಡ್ಲ್ ಕ್ಲಾಸ್ ಹುಡುಗನ್ ಪಾತ್ರ, ಅದ್ರಲ್ಲೆಲ್ಲ ಒಂಥರ ತುಂಬಾ ಯಾವ ಪಾತ್ರ ಕೊಟ್ರು, ಯಾವ ಪಾತ್ರೊಳಗೆ ಹಾಕಿದ್ರೆ ನೀರ್ ಆತರ ಶೇಪ್ ತಗೊಳ್ತಾರೆ ಅನ್ನೋ ತರದ ಒಂದು ಸಕಲ ಕಲಾ ವಲ್ಲಭ ಅಂತಾನೆ ಹೇಳ್ಬೋದು.
0: ಅಂತ ಒಂದು ವ್ಯಕ್ತಿತ್ವದ ಬಹುಮುಖ ಪ್ರತಿಭೆಯ ಅಂಬರೀಷ್ ಅವರ ಜನ್ಮ ದಿವಸ ಇವತ್ತು. ಅಂಬರೀಷ್ ಅವರ ಅಭಿನಯಕ್ಕೆ ನ್ಯೂ ಡೆಲ್ಲಿ ಟೈಮ್ಸ್ ಮತ್ತೆ ದಿಗ್ಗಜರು ಎರಡು ವಿರುದ್ಧವಾದ ಪಾತ್ರಗಳು, ಅದು ಅಭಿನಯ ಕೌಶಲಕ್ಕೆ ಸಾಕ್ಷಿ ಅಂತ ಮಂಗಳ ಅವರು ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಗಣೇಶ್ ಅವರು ಸಾಗರದಿಂದ ಒಳ್ಳೊಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ. ಮಸಣದ ಹೂ ಚಿತ್ರದಲ್ಲಿ ಪುಟ್ಟಣ್ಣನವರು ಅವ್ರಿಗಾಗಿಯೇ ಹಾಡನ್ನು ಸೃಷ್ಟಿ ಮಾಡಿದ್ರಂತೆ, ಏ ಗುಣವಂತ ಅನ್ನುವಂಥ ಹಾಡು. ಪುಟ್ಟಣ್ಣವರ ಮಾತು ಬಂದಾಗ ಹೇಳಬೇಕು, ಅವರು ಬಹಳ ಬಾರಿ ಹೇಳ್ತಾ ಇದ್ರಂತೆ, ಒಂದು 5-6 ಸಲ, ನಾನು ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ಅಂಬರೀಷ್ ಅವರ ಹೊಟ್ಟೆಯಲ್ಲಿ ಮಗುವಾಗುಟ್ಬೇಕು ಅಂತ. ಅಷ್ಟು ಪ್ರೀತಿ ಅಂಬರೀಷ್ ಅವರ ಅಂದರೆ ಪುಟ್ಟಣ್ಣ ಅವರಿಗೆ, ಅದನ್ನು ತುಂಬ ಸಲ ಅಂಬರೀಷ್ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಕನ್ನಡದ ಸೂತ್ರದ ಧಾರ ಹಾಡು ಬಹಳ ನೆನೆಸಿಕೊಂಡೆ, ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಕಣ್ಣಿಗೆ ಕಾಣದ ಸೂತ್ರಧಾರ ಇದೀಗ ತಾನೇ ಪ್ರಸಾರ ಮಾಡಿದ್ವಿ. ಲಾವಣ್ಯ ರೂಪ ಶ್ರೀಧರ್ ಅವರು ಜ್ಞಾನಭಾರತಿ ಲೇಔಟ್ನಿಂದ ಸಂದೇಶಗಳನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮ ಮಾಡ್ತಾ ಇದ್ರೆ, ಹಾಡುಗಳನ್ನ ಕೇಳ್ತಾ ಇದ್ರೆ, ಒಂದಾದ ಮೇಲೊಂದು ಸ್ಪೆಷಲ್ ಸಾಂಗ್ಸ್ ಬಿಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೆ ಸಮಯ ಹೇಳ್ತಾ ಇದೆ. ಇಲ್ಲ ಇಲ್ಲ ಗೌರಿ, ಈಗ ನೀನು ಕೊನೆ ಮಾಡಲೇಬೇಕು ಅಂತ. ಹಾಗೆ 12:56:13 ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಕಾಲಾವಕಾಶ ಸಿಕ್ಕಾಗ, ರೈನ್ಬೋ ಕರೆದಾಗ ಖಂಡಿತ ನಿಮ್ಮ ಜೊತೆ ಬರ್ತೀನಿ. ಈ ಮೇ ತಿಂಗಳು ಫುಲ್ ಕಲರ್ಫುಲ್ ಮಾಡಿದ್ರಿ, ನನಗೆ ತುಂಬ ಖುಷಿ ಕೊಟ್ರಿ, ಹಾಗಾಗಿ ನಿಮಗೆಲ್ರಿಗೂ ಧನ್ಯವಾದಗಳು. ಜೊತೆಯಲ್ಲಿ 3 ವಾರ ನನ್ನ ಜೊತೆಯಲ್ಲೇ ಇದ್ದಂಥ ವಿನುತಾ ಅವರಿಗೆ ಕೂಡ ಧನ್ಯವಾದಗಳು. ಎಲ್ಲ ಹಾಡುಗಳ ಆಯ್ಕೆ ಇರ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟ್ ಇರ್ಬೋದು, ಇದೆಲ್ಲದರಲ್ಲೂ ಸಹಾಯ ಮಾಡಿದಂಥ ವಿನುತಾ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸ್ತಾ ಮತ್ತೊಮ್ಮೆ ಅಂಬರೀಷ್ ಅವರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ನವಿಲುಗರಿಯಿಂದ ವಿದಾಯ ಕೋರ್ತಾ ಇದ್ದೀನಿ. ನಿಮ್ಮ ಗೆಳತಿ ಗೌರಿ.

ಸ್ನೇಹಿತರೆ, ಇಂತಹ ಒಂದು ವರ್ಣರಂಜಿತ ಜೀವನದ ಎಲ್ಲರಿಂದ ಕರ್ಣ ಅನ್ನಿಸ್ಕೊಂಡಂಥ ಈ ಪಾತ್ರಧಾರಿ ಸೂತ್ರಧಾರಿಯ ಕರೆಗೆ ಓಗೊಟ್ಟು 2018 ನವಂಬರ್ 24 ನಮ್ಮಿಂದ ದೂರ ಆದರು. ಆದರೆ ಇಂದಿಗೂ ಅವರು ನಮ್ಮೆಲ್ಲರ ಜೊತೆಯಲ್ಲಿ ಜೀವಂತವಾಗಿದ್ದಾರೆ. ಅವರ ಅಭಿನಯದಿಂದ, ಸುಂದರವಾದ ಹಾಡುಗಳಿಂದ, ಅವರ ಒಂದು ಸ್ನೇಹ ಜೀವನದಿಂದ, ಅವರ ಸ್ನೇಹವನ್ನು, ಗೆಳೆತನವನ್ನು, ಅವರು ಮಾಡಿದಂಥ ಸಹಾಯವನ್ನು ಇಂದಿಗೂ ನೆನಪಿಸ್ಕೊಳ್ಳೋರು ಹಲವಾರು. ಹೀಗಾಗಿ ಅವರಿಗೆ ಮತ್ತೊಮ್ಮೆ ಗೌರವಪೂರ್ಣ ನಮನಗಳು.

ಆತ್ಮೀಯರೇ, ನಿಮ್ಮ ಸಂದೇಶಗಳು ತಡವಾಗಿ ನನ್ನ ಕೈ ಸೇರ್ತಾ ಇದೆ, ನಿಮಗೆ ನಿರಾಸೆ ಮಾಡಬಾರ್ದು ಅಂತ ಅವನ್ನ ಮತ್ತೆ ಓದ್ತಾ ಇದ್ದೀನಿ. ನನ್ನ ನೆಚ್ಚಿನ ನಟ ಅಂಬರೀಷ್ ಅವ್ರ ಬಗ್ಗೆ ನೀವು ಮಾತಾಡಿದ್ರಿ, ಖುಷಿಯಾಯಿತು ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಅಂಬರೀಷ್ ಅವರು ವಿಷ್ಣುವರ್ಧನ್ ಜೊತೆಯಲ್ಲಿ ನಟಿಸಿದಂಥ ಚಿತ್ರ ದಿಗ್ಗಜರು, ಅದು ಬಹಳ ಚೆನ್ನಾಗಿದೆ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸಂದೇಶಗಳನ್ನ ಕಳಿಸಿದ್ದಕ್ಕೆ, ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 1:27, ಕೇಳ್ತಾ ಇದ್ದೀರಿ 27 ಸೆಕೆಂಡ್ಗಳು, ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಕೈರುಚಿಯ ಕರೆಗೆ ನಾವು ಕಾಯ್ತಾ ಇರ್ತೀವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಒಂದು ವಿಶೇಷವಾದ ಕೈರುಚಿಯ ರೆಸಿಪಿಯನ್ನು ನಮ್ಮ ಜೊತೆ ಹಂಚ್ಕೋಬಹುದು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0800-222-8106. ಈ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಕೈರುಚಿಯನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ

0: ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ
2: ಹಲೋ, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಿರೋದು? ಸ್ವಲ್ಪ ಬೇಗ ರೆಸಿಪಿ ಹೇಳಬೇಕು ನೀವು.
2: ಏನ್ ಹೇಳಿ?
1: ಸ್ವಲ್ಪ ಬೇಗ ರೆಸಿಪಿ ಹೇಳಬೇಕು.
2: ಓಕೆ ಓಕೆ ಓಕೆ, ಹಾ ಸರಿ. ನಾನು ಗೀತಾ ಜೋಶಿ ಕಲಬುರ್ಗಿಯಿಂದ. ನಾನು ಥಾಲಿಪೆಟ್ ಅನ್ನೋ ಒಂದು ಖಾದ್ಯ ಪದಾರ್ಥ ಹೇಳ್ತಾ ಇದ್ದೀನಿ. ಅದು ಮಹಾರಾಷ್ಟ್ರ ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಾದ, ಈ ಕಡೆ ತಿಂಡಿಗೂ ಬಳಸ್ತಾರೆ, ಊಟಕ್ಕೂ ಬಳಸ್ತಾರೆ, ಹೆಚ್ಚಾಗಿ ತಿಂಡಿಗೆ ಜಾಸ್ತಿ. ಅದು ಮಾಡೋದು ವಿಧಾನ ಹೇಗೆ ಅಂತ ಹೇಳ್ತೀನಿ. ಮೇನ್ ಇನ್ಗ್ರೀಡಿಯೆಂಟ್ ಬಂದು ಜೋಳದ ರೊಟ್ಟಿ, ಜೋಳದ ಹಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಜೋಳದ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ರಾಗಿ ಹಿಟ್ಟು, ಆಮೇಲೆ ಕಡ್ಲೆ ಹಿಟ್ಟು, ಎಲ್ಲ ಮಿಶ್ರಣ ಮಾಡಿ ಅದರಲ್ಲಿ ನೀವು ಯಾವ್ದು ಬೇಕಾದ ತರಕಾರಿ ಹಾಕೋದು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗಜ್ರಿ, ಸೌತೆಕಾಯಿ ಹೆರ್ದ್ಬಿಟ್ಟು ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಮೊಸರಿನೊಂದಿಗೆ ಮಾಡಿದ್ರೆ ಸ್ವಲ್ಪ ಮೃದುವಾಗಿ ಬರುತ್ತೆ. ಅದು ಚೆನ್ನಾಗಿ ನಾದ್ಬಿಟ್ಟು ಒಂದು ಬಟರ್ ಪೇಪರ್ ನಲ್ಲೋ ಅಥವಾ ತೆಳುವಾದ ಬಿಳಿ ಬಟ್ಟೆ, ಸ್ವಚ್ಛವಾದ ಶುಭ್ರವಾದ ಬಟ್ಟೆನಲ್ಲಿ ಅದನ್ನ ನೀರ್ ಹಚ್ಚಿ ತಟ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕ ಹೋಲ್ ಮಾಡ್ಬೇಕು. ಹೋಲ್ ಮಾಡಿ ಹಂಚಿನ ಮೇಲೆ ಹಾಕಿ ಅಥವಾ ಎಣ್ಣೆ ಅಥವಾ ತುಪ್ಪದಿಂದ ಎರಡು ಕಡೆ ಬೇಯಿಸಿ ತೆಂಗಿನಕಾಯಿ ಚಟ್ನಿ ಒಂದಿಗೆ ತಿಂದ್ರೆ ಇಷ್ಟು ರುಚಿಕರವಾದ ಟೇಸ್ಟ್ ಇರುತ್ತೆ ವಿನೀತಾ ಅವರೇ. ನೀವು ಒಂದ್ಸರ್ತಿ ಟ್ರೈ ಮಾಡಿ.
1: ಟ್ರೈ ಮಾಡ್ತೀನಿ. ಇಷ್ಟ ಆಯ್ತು ನಂಗೆ. ಇದು ಒಂಥರ ಎಲ್ಲಾ ತರದ ಹಿಟ್ಟುಗಳನ್ನ ಮಿಕ್ಸ್ ಮಾಡ್ಬಿಟ್ಟು ಒಂಥರ ಹೊಸ ತರದ ಟೇಸ್ಟ್ ಬರುತ್ತೆ ಅಂತ ಒಂದ್ ನಾನು ನೀವ್ ಹೇಳ್ಬೇಕಾದ್ರ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ, ನಾಳೆ ಮಾಡ್ಬೇಕು ಇದನ್ನ ನಾನು ಅಂತ.
2: ಕರೆಕ್ಟ್. ಆಮೇಲೆ ಜೀರಿಗೆ, ಆಮೇಲೆ ಅಜವಾನ, ಅಜವಾನ ಓಂ ಕಳೆ ಇರುತ್ತಲ್ಲ, ಅದು ಸ್ವಲ್ಪ ಸ್ವಲ್ಪ ಎಳ್ಳು ಕೂಡ ಹಾಕ್ಬೇಕು, ಬಹಳ ಟೇಸ್ಟ್ ಆಗುತ್ತೆ ಅರಶಿನ ಪುಡಿ ಹಾಕಿ.
1: ಓಕೆ, ಕರೆ ಮಾಡಿ ನಿಮ್ಮ ಕೈ ರುಚಿನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗೀತಾ ಅವರೇ.
2: ಧನ್ಯವಾದ ನನಗೂ ಅವಕಾಶ ನೀಡಿದ್ದಕ್ಕೆ.
1: ಗೀತಾ ಜೋಶಿ ಕಲಬುರ್ಗಿಯಿಂದ ಕರೆ ಮಾಡಿ ತಾಲಿಪಿಟ್ ರೆಸಿಪಿಯನ್ನ ಹೇಳ್ಕೊಂಡ್ರು, ಖಂಡಿತ ಹೇಳ್ಕೊಟ್ರು, ಖಂಡಿತ ನೀವು ಕೂಡ ಟ್ರೈ ಮಾಡಿ, ರುಚಿಯಾಗಿರುತ್ತೆ ಅಂತ ಹೇಳ್ತಾ ಈ ಸಮಯ ಆಗಿದೆ 1:09:50. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು

0: ಪೂಜಿಸುವುದಷ್ಟೇ ಭಕ್ತಿಯಲ್ಲ, ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟ್ರೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂ ಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ

ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾಕ್ಟರ್ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಮಾರ್ಚ್ 28ರಿಂದ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ T20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಸಮಯ ಆಗಿದೆ 1:20 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸಿದ್ದಾರೆ ನಿವೃತ್ತ ನಾಯಕ್ ಎಕೆ ಶಂಕರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದಲ್ಲಿ ಕೊಡಗು, ಮಡಿಕೇರಿ ಈ ಸ್ಥಳಗಳ ಹೆಸರನ್ನು ಕೇಳಿದಾಗ ನಮಗೆ

0: ಯೋಧರು ಕಣ್ಣ ಮುಂದೆ ಬರ್ತಾರೆ. ಇವತ್ತಿಗೂ ಕೂಡ ಸೇನೆಗೆ ಈ ಭಾಗದಿಂದ ಹೋಗುವವರು ಬಹಳಷ್ಟು ಜನ ಇದ್ದಾರೆ. ಹಾಗೆ ಉತ್ತರ ಕರ್ನಾಟಕದ ಭಾಗಗಳಿಂದಲೂ ಕೂಡ ಸೇನೆಗೆ, ಭಾರತೀಯ ಸೇನೆಯ ಬೇರೆ ಬೇರೆ ಸೇವೆಗೆ ಹೋಗುವವರು ಬಹಳಷ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಡಗು ಮೂಲದ ನಾಯಕ್ ಎ ಕೆ ಶಂಕರ್ ಅವರು ಭಾಗವಹಿಸಿ ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎ ಕೆ ಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
1: ಜೈ ಹಿಂದ್.
0: ಶಂಕರ್ ಅವರೇ, ನೀವು ಕೊಡಗು ಮೂಲದಿಂದ ಬಂದವರು. ನಮ್ಗಾಗಲೇ ಕೊಡಗು ಅಂದ ತಕ್ಷಣ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯನವರು ಕಣ್ಮುಂದೆ ಬರ್ತಾರೆ. ಹಾಗೆ ಅಂಥ ನೂರಾರು ಸೈನಿಕರಿಗೆ ಜನ್ಮ ಕೊಟ್ಟಂಥ ಜಾಗ ಕೊಡಗು. ಈ ಹಿನ್ನೆಲೆಯೇ ನಿಮಗೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಸ್ಫೂರ್ತಿ ಆಯ್ತು ಹೇಗೆ?
1: ಕೊಡಗು ಜಿಲ್ಲೆ ಕಾವೇರಮ್ಮನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು. ನಮಗೆ ನಾವು ಶಾಲಾ ದಿನಗಳಲ್ಲಿ ಕೂಡಿ ನಾವು ಅಭ್ಯಾಸ ಮಾಡ್ತಿರ್ಬೇಕಿದ್ರೆ ಜನರಲ್ ತಿಮ್ಮಯ್ಯನವರು, ಜನರಲ್ ಕರಿಯಪ್ಪನವರು, ಇನ್ನೂ ಹಲವಾರು ಮಹಾದಂಡನಾಯಕರಾಗದಂಥ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪನವರು, ಇವರು ನಮಗೆ ಒಂದು ಮಾರ್ಗದರ್ಶಕರು. ಕೊಡಗಿನಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲೇ ನಮಗೆ ಸೇನೆ ಸೇರಬೇಕೆಂಬ ಹಂಬಲ. ಯಾಕಂದರೆ ಕೊಡಗಿನಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬರು ಮಿಲಿಟ್ರಿಯವರಿದ್ದಾರೆ, ಆ ಕಡೆ ಮನೆಯವರು ಪ್ಯಾರಾಮಿಲಿಟ್ರಿ ಫೋರ್ಸಲ್ಲಿದ್ದಾರೆ. ಮನೆಯಲ್ಲಿ ಕೆಲವೊಂದು ಜಾಗದಲ್ಲಿ ಮನೆಯಲ್ಲಿ 5 ಗಂಡು ಮಕ್ಕಳಿದ್ದರೆ 5 ಗಂಡು ಮಕ್ಕಳು ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಹಾಗಾಗಿ ಕೊಡಗಿನಲ್ಲಿ ಒಂದು ನಾಲ್ನುಡಿ ಇದೆ. ಕೊಡಗಿನ ಹೆಣ್ಣು ಎತ್ತರೆ ಸ್ವರ್ಗ, ಗಂಡು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ. ಆ ರೀತಿ ಕೊಡಗಿನ ಮಣ್ಣಿನ ಗುಣವೇ ಒಂದು ಸೈನಿಕರ ನಾಡು ಅಂತ ಕೊಡಗನ್ನು ಕರೀತಾರೆ.
0: ಹೀಗೆ ಇವರೆಲ್ಲರ ಪ್ರೇರಣೆ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ತಂತು ಅಂತ.
1: ಹೌದು.
0: ನಿಮ್ಮ ಮೂಲ ವಿದ್ಯಾಭ್ಯಾಸ ಎಲ್ಲ ಕೊಡಗಿನಲ್ಲಿ ಆಯ್ತಾ?
1: ಪ್ರೈಮರಿ ಮತ್ತು ಪ್ರೌಢ ಶಿಕ್ಷಣ ಕೊಡಗಿನಲ್ಲಿ ಆಯಿತು, ಕೊಡಗಿನ ಪೊನ್ನಂಪೇಟೆಯಲ್ಲಿ. ನನ್ನ 18ನೇ ವಯಸ್ಸಿಗೆ ನಾನು ಸೇನೆಗೆ ಸೇರಿಕೊಂಡೆ. ಸೇನೆಗೆ ಸೇರಿಕೊಂಡಾದ್ಮೇಲೆ ಕೆಲವು ಫೀಲ್ಡ್ ಇರುತ್ತೆ, ಫೀಲ್ಡ್ ಅಂದರೆ ಬಾರ್ಡರ್ ಏರಿಯಾದಲ್ಲಿ ಇರ್ತೀವಿ, ಫೀಸ್ ಏರಿಯಾ ಅಂದರೆ ಸ್ವಲ್ಪ ಸಿಟಿ ಏರಿಯಾದಲ್ಲಿ ಬರ್ತೀವಿ. ಆ ಟೈಮಲ್ಲಿ ನಾವು ಡಿಗ್ರಿ ಮಾಡ್ಕೊಂಡಿದ್ದೀವಿ.
0: ಪೊನ್ನಂಪೇಟೆ ತಾಲೂಕಾದ್ರೂ ಈ ಕಾಲಕ್ಕೂ ಚಿಕ್ಕ ಹಳ್ಳಿ ತರ ಬಹಳ ಸುಂದರವಾದ ಜಾಗ. ಅಲ್ಲಿಂದ ನಿಮ್ಗೆ ಈ ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತ ಮೊದಲ ಮಾಹಿತಿ ಸಿಕ್ಕಿದ್ದು ಹೇಗೆ?
1: ಸಾಧಾರಣವಾಗಿ ಅವಾಗ ನಮಗೆ ಬರೀ ನ್ಯೂಸ್ ಪೇಪರ್ ಮಾತ್ರ. ಕೊಡಗಿನಲ್ಲಿ ಆರ್ಮಿ ರ್ಯಾಲಿ ಇದೆ ಅಂತ ಗೊತ್ತಾಗುತ್ತೆ. ಕೊಡಗು ಪತ್ರಿಕೆ ದಿನಪತ್ರಿಕೆಯಲ್ಲಿ ಮಡಿಕೇರಿಯಲ್ಲಿ ಇಂಥ ದಿನ ರ್ಯಾಲಿ ಇರುತ್ತೆ ಅಂತ ಇರುತ್ತೆ. ನಾವು ಅದಕ್ಕೆ ಮೊದಲೇ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್, ರನ್ನಿಂಗು, ನಾರ್ಮಲ್ ಆಗಿ
0: ಏನು
1: ಯಾವ ರೀತಿ ತಯಾರಿ ಎಲ್ಲ ಆಗಬೇಕು ಆ ರೀತಿ ತಯಾರಿ ಮಾಡ್ಕೊಳ್ತೀವಿ. ಆ ಥರ ತಯಾರಿ ಮಾಡ್ಕೊಂಡು ಆದಮೇಲೆ ಅಲ್ಲಿ ರಿಕ್ರೂಟ್ಮೆಂಟ್ ಸೆಂಟರ್ ಅವರು ಬಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಫಿಸಿಕಲ್ ಫಿಟ್ನೆಸ್ ಎಲ್ಲ ರೀತಿಯಿಂದ ಡಾಕ್ಟ್ರು, ಮೆಡಿಕಲ್ ಎಲ್ಲ ರೀತಿಯಿಂದ ಚೆಕ್ ಮಾಡಿ ಕೊನೆಗೆ ರಾತ್ರಿ 8 ಗಂಟೆ ಟೈಮ್ಗೆ ನಮ್ಗೆ ಹೇಳಿದ್ರು, ನೀವೊಂದು 14 ಜನ ಸೆಲೆಕ್ಟ್ ಆಗಿದ್ದೀರಾ, ನೀವು ಇವತ್ತು ಸಾಯಂಕಾಲನೇ ನೀವು ಟ್ರೈನಿಂಗ್ ಸೆಂಟರ್ ಬೆಳಗಾಂಗೆ ಹೋಗಬೇಕು ಅಂತೇಳಿ. ಆಗ ನಾನು ಅಲ್ಲಿಂದ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ ನಾ ಎಲ್ಲಿ ಹೋಗಿದ್ದೀನಿ ಹೇಗೆ ಅಂತೇಳಿ, ಕೊನೆಗೆ ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಂನಲ್ಲಿ ಜಾಯಿನ್ ಆದ್ವಿ ನಾವು.
0: ಹೀಗೆ ಪೊನ್ನಂಪೇಟೆಯಿಂದ ಬೆಳಗಾಂಗೆ ಹೋದ್ರಿ. ನಾವು ಸೇನೆಯ ವಿಚಾರ ತಗೊಂಡ್ರೆ ಬೆಳಗಾಂ ಕೂಡ ಅಷ್ಟೇ ಪ್ರಸಿದ್ಧವಾದ ಜಾಗ.
1: ಹೌದೌದು.
0: ನೀವು ನಂತರ ಅಲ್ಲಿ ತರಬೇತಿ ತಗೊಂಡು ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ ಸೇರಿದ್ರಿ.
1: ಹೌದು.
0: ಮರಾಠ ಲೈಟ್ ಇನ್ಫೆಂಟ್ರಿ ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಅದು ಶಿವಾಜಿ ಮಹಾರಾಜರಿಂದ, ಅದರ ಸ್ಫೂರ್ತಿಯಿಂದ ಬಂದಂತಹ ಒಂದು ಸೈನ್ಯ. ಹಾಗಾಗಿ ಇವತ್ತಿಗೂ ಕೂಡ ಮರಾಠ ಲೈಟ್ ಇನ್ಫೆಂಟ್ರಿ ಅಂತಂದ್ರೆ ರೋಮಾಂಚನ ಉಂಟು ಮಾಡುವಂತ.
1: 1801 ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತೇಳಿ ಜನ್ಮ ತಾಳಿದಂತಹ ನಮ್ಮ ಬೆಟಾಲಿಯನ್ ಮೊದಲು ಅದು ನಮ್ಮ ಶ್ರೀರಂಗಪಟ್ಟಣದಲ್ಲೇ ಇತ್ತು. ಆಮೇಲೆ ಇದಾಗಿ ಮೊದಲು ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತ ಕರಿಪಡ್ತಾ ಇತ್ತು. ಸುಮಾರು ಇದ್ದ ವಿಕ್ಟೋರಿಯಾ ಕ್ರಾಸ್ ಅಂತಹ ದೊಡ್ಡ ದೊಡ್ಡ ಬ್ರಿಟಿಷ್ ಆರ್ಮಿಯವರು ಇದ್ದಾಗಲೇ ಕೂಡಿ ಅವ್ರ ಜೊತೆಲಿ ಕೂಡಿ ಒಳ್ಳೆ ಒಳ್ಳೆ ಮೆಡಲ್, ಮಹಾವೀರ ಚಕ್ರ, ಪರಮವೀರ ಚಕ್ರ, ವೀರಚಕ್ರ ಇಂಥದ್ದೆಲ್ಲ ನಮ್ಮ ಮರಾಠ ಲೈಟ್ ಇನ್ಫೆಂಟ್ರಿ ಗೆದ್ದಿದೆ. ಲೈಟ್ ಇನ್ಫೆಂಟ್ರಿ ಪದಾತಿ ದಳ ಅಂದರೆ ಭಾರತದಲ್ಲಿ ಒಂದು ಮಿಂಚಿನ ವೇಗದಲ್ಲಿ ನಡೆಯುವಂತಹ ಒಂದು ಬೆಟಾಲಿಯನ್ ರೆಜಿಮೆಂಟ್.
0: ಹೌದು. ಅದಕ್ಕೆ ಶಿವಾಜಿ ಮಹಾರಾಜರೇ ಸ್ಫೂರ್ತಿ. ಯಾಕೆಂದ್ರೆ ಅವರು ಹೇಗೆ ಯುದ್ಧದಲ್ಲಿ ಔರಂಗಜೇಬನಂತಹ ಒಬ್ಬ ಇವನನ್ನ ಹೇಗೆ ತಪ್ಪಿಸ್ಕೊಂಡು ಬರ್ತಾರಲ್ಲ ಅಲ್ಲಿ ಬಂಧನದಲ್ಲಿಟ್ಟಾಗ, ಅವೆಲ್ಲ ಕಥೆಗಳನ್ನ ನಾವು ಕೇಳಿರ್ತೀವಿ,
1: ನಾವು ಕೂಡ ಅದರಲ್ಲಿ ಅನುಭವಿಸಿದ್ದೀವಿ. ಶಿವಾಜಿ ಮಹಾರಾಜರು ಗೊರಿಲ್ಲಾ ಇದ್ದ ಭೂಮಿ.

0: ವಾರ್ಫೇರ್ ಅನ್ನೋದ್ರಲ್ಲಿ ತುಂಬಾ ಪ್ರಖ್ಯಾತಿ ಪಡೆದವರು.
1: ಹೌದು,
0: ಯಾವುದೇ ಇದ್ರು ಕೂಡ ಶಿವಾಜಿ ಮಹಾರಾಜರಿಗೆ ತಾನಾಜಿ ಅಂಬ್ರೆ ಅಂತ ನಾವಲ್ ಸ್ಟಾಪ್ ನೇವಿ ಇದ್ರಲ್ಲೂ ಕೂಡ ಇದ್ರು.
1: ಹೌದು,
0: ಈ ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ಮರಾಠಲ್ ಇನ್ಫೆಂಟ್ರಿ ಈ ಮಲ್ಕಂಬ್ ಯುದ್ಧಾಭ್ಯಾಸ ಮಾಡ್ತಾರೆ, ಅದರಿಂದ ತುಂಬಾ ಪ್ರೇರಣೆ ಆಗಿ ಗೊರಿಲ್ಲಾ ವಾರ್ಫೇರ್ ಜಂಗಲ್ ಗೊರಿಲ್ಲಾ ವಾರ್ಫೇರ್ ಅಲ್ಲಿ ತುಂಬಾ ಪರಿಣಿತಿ ಪಡೆದವರು.
1: ಅದೇ ರೀತಿ ತರಬೇತಿ ನಿಮಗೂ?
0: ಹೌದು ಹೌದು, ತರಬೇತಿ ಕೊಟ್ಟೇ ಕೊಡ್ತಾರೆ.
1: ಹೇಗಿರುತ್ತೆ ತರಬೇತಿ ನಿಮಗೆ?
0: ತರಬೇತಿಯಲ್ಲಿ ಮೊದಲು ಬೇಸಿಕ್ ಟ್ರೈನಿಂಗ್ ಅಲ್ಲಿ ಎಲ್ಲಾ ರೀತಿಯ ಆರ್ಮ್ಸ್ ಎಲ್ಲಾ ರೀತಿಯ ವೆಪನ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಈಗ 9mm ಗನ್ ಅಂದ್ರೇನು, LMG ಅಂದ್ರೇನು, MMG ಅಂದ್ರೇನು, ಈ ರೀತಿ ಒಂದು ಇನ್ಫೆಂಟ್ರಿ ಬೆಟಾಲಿಯನ್ಗೆ ಇರುವಂತಹ ಒಂದು ವೆಪನ್ಸ್ಗಳು ಇವೆಲ್ಲ, ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಎಲ್ಲ ಫೈರಿಂಗ್ ಮಾಡಿ ಎಲ್ಲ ಆಗುತ್ತೆ. ನಂತರ ಜಂಗಲ್ ಕ್ಯಾಂಪ್ ಅಂತ ಬರುತ್ತೆ. ಜಂಗಲ್ ಕ್ಯಾಂಪ್ ಅಂತ ಬಂದಾಗ ಅದರಲ್ಲೂ ಕೂಡ ಕಾಡಿನೊಳಗಡೆ ಯಾವ ರೀತಿ ಶತ್ರುಗಳನ್ನ ಹಿಮ್ಮೆಟ್ಟಿಸ್ಬೇಕು, ಅವರೊಟ್ಟಿಗೆ ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಅವರೊಟ್ಟಿಗೆ ಯಾವ ರೀತಿ ಯುದ್ಧ ಮಾಡಬೇಕು, ಇದನ್ನೆಲ್ಲ ಮೊದಲು ಎಲ್ಲ ಟ್ರೈನಿಂಗ್ ಅಲ್ಲಿ ಆದಮೇಲೆ ನಮ್ಮನ್ನ ಬೇರೆ ಕಡೆ ಬೆಟಾಲಿಯನ್ಗಳಿಗೆ ಡಿಪ್ಲೈ ಮಾಡ್ತಾರೆ.
1: ಮೊದಲ ಪೋಸ್ಟಿಂಗ್ ಎಲ್ಲಾಯ್ತು ನಿಮಗೆ?
0: ಮೊದಲ ಪೋಸ್ಟಿಂಗ್ ನಮ್ದು ಪಂಜಾಬ್ ಅಬೋಹರ್, ಅದಕ್ಕೆ ಸೆಮಿಫೀಲ್ಡ್ ಅಂತ ಕರೀತಾರೆ. ಅದು ಪಾಕಿಸ್ತಾನದ ಫಾಜಿಲ್ಕಾ ಬಾರ್ಡರ್ ಅಂತ ಬರುತ್ತೆ,
1: ಬಹಳ ಹತ್ತಿರದ್ದು,
0: ಬಹಳ ಹತ್ತಿರದ್ದು. ಅದರಲ್ಲೆಲ್ಲ ಮೊದಲ ಪೋಸ್ಟಿಂಗ್ ಆದ್ಮೇಲೆ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ, ನಮ್ಮನ್ನ ಡಿಪ್ಲೈ ಮಾಡಿಬಿಡ್ತಾರೆ. ಇದೇ ತರ ಮುಂದೆ ಇದೆಯಲ್ಲ, ಅದೇ ತರ ನಾವು ಅಂಡರ್ಗ್ರೌಂಡ್ ಅಲ್ಲಿ ಇರ್ತೀವಿ, ಗನ್ ಎಲ್ಲ ನೋಡ್ತೇವೆ, ಒಳಗಡೆ ನಮ್ಗೆ ಎಲ್ಲ ಕಮ್ಯುನಿಕೇಶನ್ ಇರುತ್ತೆ ಎಲ್ಲ ರೀತಿಯಿಂದ. ಮುಂದಿಂದು ಏನ್ ಮಾಡ್ಬೇಕು ನಮ್ಗೆ ಡ್ಯೂಟಿ ಅಲ್ಲೋಗೆ ನಿರತರಾಗ್ತೀವಿ.
1: ಯಾವಾಗ್ಲೂ ಸದಾ ಸನ್ನದ್ಧರಾಗಿರಬೇಕು.
0: 24 ಗಂಟೆ ಒಳಗು ಕೂಡ ನಮ್ದು ಇಂಟರ್ನಲ್ ಡ್ಯೂಟಿ ಚೇಂಜ್ ಆಗ್ತಾ ಇರ್ತದೆ. ನಮ್ಗೆ ಏನೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಏರಿಯಾನ ನಾವು ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಆಗಿರುತ್ತೆ.
1: ಒಂದು 19 ವಯಸ್ಸಿಗೆ ನೀವು ಅಲ್ಲಿ ಹೋದ್ರಿ, ಚಿಕ್ಕವರು, ತುಂಬಾ ಉತ್ಸಾಹ ಇರುತ್ತೆ ನಿಜ. ಆದ್ರೆ ಆ ವಾತಾವರಣ ನೋಡಿ, ಪಾಕಿಸ್ತಾನಕ್ಕೆ ಹೊಂದಗೊಂಡಂತ ಗಡಿಯದು ಯಾವತ್ತು ಪ್ರಕ್ಷುಬ್ಧವಾಗೇ ಇರುವಂತ ಒಂದು ವಾತಾವರಣ ಅಲ್ಲಿ, ಈಗ ಹೇಗಿದೆ ಮತ್ತೆ ಅವಾಗ ಹೇಗಿದೆ?
0: ಅವಾಗ ಏನು ಇರಲಿಲ್ಲ, ಪಾಕಿಸ್ತಾನ ಕಡೆಯವನು ಆ ಕಡೆ ಒಲಗೊಳ್ತಾ ಇರ್ತಾನೆ, ಇಂಡಿಯಾದವನು ಈ ಕಡೆ ಉಳ್ತಾ ಇರ್ತಾನೆ. ಮಧ್ಯದಲ್ಲಿ ಒಂದು ಪಿರಮಿಡ್ ತರ ಒಂದು ಕಲ್ಲು ಇರುತ್ತೆ, ಈ ಕಡೆ ಇಂಡಿಯಾ ಅಂತ ಬರ್ದಿರುತ್ತೆ, ಆ ಕಡೆ ಪಾಕಿಸ್ತಾನ ಅಂತ ಬರ್ದಿರುತ್ತೆ. ಇಷ್ಟೇ ವ್ಯತ್ಯಾಸ. ಮೊದಲು ಫೆನ್ಸಿಂಗ್ ಕೂಡ ಇರಲಿಲ್ಲ, ಏನಿಲ್ಲ. ಅವ್ರದ್ದು ದನ ಕರುಗಳು ಬಂದು ಈ ಕಡೆ ನೀರು ಕುಡಿತಿದ್ರು, ನಮ್ಮ ದನ ಕರುಗಳು ಹೋಗಿ ಆ ಕಡೆ ನೀರು ಕುಡಿತಿದ್ರು, ಈ ತರ ಎಲ್ಲ ಒಂದು ವ್ಯವಸ್ಥೆ ಇತ್ತು. ಈಗಿನ ಪರಿಸ್ಥಿತಿ ಎಲ್ಲ ಫೆನ್ಸಿಂಗ್ ಆಗಿದೆ,
1: ವ್ಯವಸ್ಥಿತವಾಗಿ ನಡೆಯುತ್ತೆ
0: ನಡೆಯುತ್ತೆ.
1: ಆದ್ರೂ ಯಾವಾಗ
0: ಫೈರ್ ಮಾಡೋದು ನಾವು ಅವ್ರ ಮೇಲೆ ಫೈರ್ ಮಾಡ್ತೀವಿ ಅಷ್ಟೇ.
1: ಅಲ್ಲಿ ಎಷ್ಟು ಸಮಯ ಇದ್ರಿ ನೀವು?
0: 3 ಇದ್ದೆ ಅಲ್ಲಿ, ಪಂಜಾಬ್ ಅಬೋರ್ ಫಾಜಿಲ್ಕಾ ಬಾರ್ಡರ್ ಅಲ್ಲಿ ಅಲ್ಲಿ 3 ಇದೆ.
1: ಹಾಗೆ 3 ಪಂಜಾಬ್ ಗಡಿಯಲ್ಲಿ ನಿಮ್ಗೆ ಮೊದಲ ಅನುಭವಗಳು, ಸೈನ್ಯ ಅಂದ್ರೇನು, ಅಲ್ಲಿ ಹೇಗಿರಬೇಕು, ಯಾವ ರೀತಿ ಶಿಸ್ತಿರ್ಬೇಕು, ಮತ್ತೆ ಹೇಗೆ ನಾವು ಸದಾ ಸನ್ನದ್ಧರಾಗಿರ್ಬೇಕು ಅನ್ನೋದನ್ನೆಲ್ಲ ಕಲಿಸಿದಂತಹ ಒಂದು ಗ್ರೌಂಡ್ ನಿಮ್ಗೆ ಈ ಪಂಜಾಬ್ ಗಡಿ ಅಂತ
0: ಪಂಜಾಬ್ ಗಡಿಯಲ್ಲಿ ಗೊತ್ತಾಯ್ತು. ಮತ್ತೆ ನಾವು ಮೂಲತಃ ಕೊಡಗಿನವರಾದ್ರಿಂದ ನಾವು ಸ್ವಲ್ಪ ಹಾಕಿ ಆಟಗಾರರು,
1: ಹಾಕಿ ಆಡೋದು,
0: ಹಾಕಿ ಆಡೋದು
1: ಪಂಜಾಬ್ನವರಿಗೆ ಹಾಕಿ ಅಂದ್ರೆ
0: ಹಾಕಿ. ಹಾಗಾಗಿ ನಾವು ಕೆಲವೊಮ್ಮೆ ಹಾಕಿ ಆಡಲಿಕ್ಕೆ ಗ್ರೌಂಡ್ ಅಲ್ಲಿ ಅಲ್ಲಿ ಇಂಟರ್ ಬೆಟಾಲಿಯನ್ ಮ್ಯಾಚು, ಆಮೇಲೆ ನಮ್ಮ ನಮ್ಮ ಒಳಗಡೆ ಕಾಂಪಿಟೇಷನ್ ಇರುತ್ತೆ, ಅದಕ್ಕೆಲ್ಲ ನಾವು ಆಡಿದೀವಿ.
1: ಕೊಡಗಿನವರು ಹಾಗಾದ್ರೆ ನೀವು ಪಕ್ಕ, ಯಾಕೆಂದ್ರೆ ನಿಮ್ಗೆ ಹಾಕಿನೂ ಕೊಡಗಿನಲ್ಲೂ ಹಾಕಿ ಅಂದ್ರೆ ಬಹಳ ಪ್ರೀತಿ.
0: ಹಾಕಿ ಆಟ ನಾವು ನಮ್ಗೆಲ್ಲ ಮರದ ಕೊಂಬೆ ನೋಡಿ ಹಾಕಿ ಯಾವ ತರ ಇರುತ್ತೆ ಆ ತರದ ಕೊಂಬೆನ ಕತ್ತರಿಸ್ಕೊಂಡು ಆಟ ಆಡಿದವರು ನಾವು.
1: ಹಾಗೆ ಪಂಜಾಬ್ ಗಡಿಯಿಂದ ಮುಂದಕ್ಕೆ ಎಲ್ಲಿ ಹೋದ್ರಿ ನೀವು?
0: ಅಲ್ಲಿಂದ ನಾನು ವೆಸ್ಟ್ ಬೆಂಗಾಲ್ ಹೋದೆ. ವೆಸ್ಟ್ ಬೆಂಗಾಲ್ ಅಲ್ಲಿ 8 ಡಿವಿಷನ್ಗೆ ನಮ್ಮ ಬೆಟಾಲಿಯನ್ನು ಪೋಸ್ಟಿಂಗ್ ಆಯಿತು. 8 ಡಿವಿಷನ್ ಅಲ್ಲಿ ಹೋದ್ಮೇಲೆ ಮೊದಲು ಆ ಏರಿಯಾದಲ್ಲಿ ಯಾವ ರೀತಿ ಇರುತ್ತೆ, ನಾವು ಹೋದ ತಕ್ಷಣ ನಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಮೊದಲು ಅಲ್ಲಿ ಇದ್ದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಈಗ ನಮ್ಮದು ನಾವು ಎಲ್ಲೇ ಹೋಗ್ಬೇಕಿದ್ರೂ ಕೂಡ ನಮ್ಮ ಒಂದು ಸ್ಯಾಂಡ್ ಮಾಡಲ್ ಅಂತ ಇರುತ್ತೆ ನಮಗೆ, ಅಲ್ಲಿ ಕೂತ್ಕೊಂಡು ನಮ್ಮ ಸೀನಿಯರ್ಸು ನಮ್ಮ ಅಧಿಕಾರಿಗಳು ನಮಗೆ ನೋಡಪ್ಪ ನೀವು ಇಲ್ಲಿದ್ದೀರಾ, ಆ ರೆಡ್ ಟೇಪ್ ಇದೆಯಲ್ಲ ಅದು ನಮ್ಮ ಗಡಿ ಗುರುತು, ಆ ಕಡೆಗೆ ಅದು ಚೈನಾ ಬಾರ್ಡರ್ ಬರುತ್ತೆ, ಈ ಕಡೆ ಸಿಕ್ಕಿಂ ಇರುತ್ತೆ, ಈ ಕಡೆ ನೇಪಾಳ ಇದೆ, ನಾವು ಇಂಥ ಪ್ಲೇಸಲ್ಲಿ ಇದ್ದೀವಿ, ನಿಮ್ಗೆ ಇಂಥ ಜಾಗ ಅಂತೇಳಿ ನಮಗೆ ಎಲ್ಲ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಮೂವ್ ಸ್ಕೀಮ್ ಅಂತ ಆಗುತ್ತೆ, ನಮ್ಮ ಬೆಟಾಲಿಯನ್ ಮೂವ್ ಆಗುತ್ತೆ. ಮೂವ್ ಆಗಿ ಅಲ್ಲಿ ಯುದ್ಧದಲ್ಲಿ ಏನು ಟ್ರೈನಿಂಗ್ ನಡೆಯುತ್ತೆ ಅದೇ ಟ್ರೈನಿಂಗ್ ಅಲ್ಲಿ ನಮಗೆ ಕೊಡಲಾಗುತ್ತೆ.
1: ಮೊದಲು ಹೋದಾಗ
0: ಹೋದಾಗ ಅಲ್ಲಿಯೇ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಪೂರ್ತಿ ಬೆಟಾಲಿಯನ್ ಮೂವ್ಮೆಂಟ್ ಆಗುತ್ತೆ. ನಮ್ಮ ಬೆಟಾಲಿಯನ್ಗೆ ಒಂದು ಬ್ರಿಗೇಡ್ಗೆ 3 ಬೆಟಾಲಿಯನ್ಸ್ ಇರುತ್ತೆ, ಆ ಬ್ರಿಗೇಡೇ ಮೂವ್ ಆಗುತ್ತೆ. ಆ ಬ್ರಿಗೇಡ್ ಮೂವ್ ಆಗಿ ಆ ಟ್ರೈನಿಂಗ್ ಏರಿಯಾದಲ್ಲೆಲ್ಲ ನಮಗೆ ಗೊತ್ತಾಗ

0: ಆಗುತ್ತೆ.
1: ಬಹುಶಃ ಹೇಗೆ ಹೇಗಿದೆ ಈ ಜಾಗ ಅಂತ ಪರಿಚಯ
0: ಮಾಡಿಕೊಡೋದಕ್ಕೆ,
1: ಯುದ್ಧದ ಸಂದರ್ಭ
0: ಬಂದಾಗ
1: ಹೇಗೆ ಹೇಗೆ ನೀವು ಅಲ್ಲಿ ಮುಂದಕ್ಕೆ ಹೋಗಬಹುದು, ಅಥವಾ ಎಲ್ಲಿ ಅಡ್ಕೊಳ್ಬಹುದು, ಎಲ್ಲಿಂದ ವೈರಿಗಳು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ, ಇವೆಲ್ಲ ಪರಿಚಯ ಮಾಡಿಕೊಳ್ಳೋದಕ್ಕೆ ಅನ್ಸುತ್ತೆ. ಈಗ ನಿಮ್ ಪಂಜಾಬ್ ನಲ್ಲಿ ಇದ್ದಿದ್ದಕ್ಕೂ ಪಶ್ಚಿಮ ಬಂಗಾಳ ಅಥವಾ ಸಿಕ್ಕಿಂ ಗಡಿ ಭಾಗದ ಎರಡು ಬೇರೆ ಬೇರೆ ರೀತಿಯ ಹವಾಮಾನ ಆಯ್ತು, ಮತ್ತೆ ವೈರಿಗಳ ಆಕ್ರಮಣ ಕೂಡ ಬೇರೆ ರೀತಿ ಇರುತ್ತೆ. ಪಾಕಿಸ್ತಾನ ಗಡಿ ಒಂದ್ ಕಡೆಗೆ, ಇನ್ನೊಂದ್ ಕಡೆ ಚೀನಾ ಗಡಿ, ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತೆ ಸಿಕ್ಕಿಂ ಎರಡೂ ರಾಜ್ಯಗಳಿಂದ ಒಳಗಡೆ ನುಸುಳುವಂತಹ ಸಾಧ್ಯತೆ ಇರುತ್ತೆ. ಇದಿಷ್ಟನ್ನು ಕಾಯ್ಬೇಕಲ್ಲ, ಹೇಗಿತ್ತು ಇಲ್ಲಿ ಚೀನಾ ಆಕ್ರಮಣದ ಸಂದರ್ಭ ಹೇಗಿತ್ತು ಅಲ್ಲಿ
0: ನೋಡಿ? ಅಲ್ಲಿ ವೆಸ್ಟ್ ಬೆಂಗಾಲದ್ದು ಏನು ಅಂತಂದ್ರೆ, ಅಲ್ಲಿ ಕೂಡ ಅಷ್ಟೇ ನಾವು ನೋಡಿದೀವಿ. ಇದರಲ್ಲಿ ಮೊದಲು ನಮ್ಮ ಆರ್ಮಿ ಎಲ್ಲ ಕಡಿಮೆ ಇತ್ತು, ಅಷ್ಟು ಒಳನುಸುಳಿಕೆ ಇರಲಿಲ್ಲ. ಆಮೇಲೆ ಪಶ್ಚಿಮ ಬೆಂಗಾಳ ಏನಾಗಿದೆ, ಒಂದು ಕಡೆ ಸಿಕ್ಕಿಂ, ಇನ್ನೊಂದು ಕಡೆ ನೇಪಾಳ, ಭೂತಾನ್, ಈ ಗಡಿ ಭಾಗನ ಹೊಂದ್ಕೊಂಡಿದೆ. ಹಾಗಾಗಿ ನಾವು ಪಶ್ಚಿಮ ಬಂಗಾಳದಲ್ಲಿ ಇದ್ದುಕೊಂಡು ನೆರೆಯ ಭೂತಾನ್ನಲ್ಲಿ ಹೋಗಿ, ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಇರುತ್ತೆ, ಅಲ್ಲೂ ಹೋಗಿ ಭೂತಾನ್ಗೂ ಚೈನಾಕ್ಕೂ ಏನು ಗಡಿ ಇದೆ ಆ ಗಡಿಯನ್ನು ಕೂಡ ನಾವು ಎಲ್ಲ ನೋಡಿ ಅಲ್ಲಿ ಕೂಡ ನಾವು ರಕ್ಷಣೆ ಮಾಡಬೇಕಾಗುತ್ತೆ.
1: ಈಗ ಭೂತಾನ್ ಅಲ್ಲಿ ಅಂತಂದ್ರೆ ಇದು ವಿದೇಶಿ ಸೇವೆ,
0: ವಿದೇಶಿ ಸೇವೆ
1: ಬಹಳ ಅಪರೂಪಕ್ಕೆ ಸಿಗುತ್ತೆ ಅನ್ಕೋತೀನಿ.
0: ಹೌದೌದು, ಅಲ್ಲಿ ಇಮ್ಟಾಟ್ ಅಂತ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಹೇಳಿ ನಾವು ಹೋದಾಗ ಅಲ್ಲಿ ಭೂತಾನ್ ಆರ್ಮಿ ಜೊತೆಯಲ್ಲಿ ನಮ್ಮ ಬೆಟಾಲಿಯನ್ ಇಂಡಕ್ಷನ್ ಆಗುತ್ತೆ ಅಲ್ಲಿ, ಅಲ್ಲಿ ಹೋಗಿ ಭೂತಾನ್ ಆರ್ಮಿ ಜೊತೆ ಟ್ರೈನಿಂಗ್ ಮಾಡುತ್ತೆ. ಭೂತಾನ್ ಆರ್ಮಿ ಅವರು ಯಾವ್ಯಾವ ಜಾಗ ಗಡಿ ಇದೆ ಅವ್ರು ನಮ್ಗೆ ಅಲ್ಲಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಆ ಗಡಿ ಪ್ರದೇಶನ ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಪೂರ್ತಿ ವಸಕ್ ತಗೊಳುತ್ತೆ. ತಕೊಂಡು ಅಲ್ಲಿ 62 ವಾರಲ್ಲಿ ಯಾರೆಲ್ಲ ಸತ್ತಿದ್ರು ಅವ್ರದ್ದು ಗನ್ಗಳು ಎಲ್ಲ ಹಾಕಿ ಒಂದು ಡಂಪ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಈಗಲೂ ಕೂಡ ನಾವು ಅಲ್ಲಿ ಹೋಗಿ ನೋಡಬಹುದು.
1: ಅಂದ್ರೆ ಇದು ಜಾಯಿಂಟ್ ಟ್ರೈನಿಂಗ್,
0: ಜಾಯಿಂಟ್ ಟ್ರೈನಿಂಗ್
1: ಭೂತಾನ್
0: ವಿದೇಶಿ ಸೇವೆ ಆಗಿರೋದ್ರಿಂದ ಇಂಡಿಯನ್ ಗವರ್ಮೆಂಟ್ ಭೂತಾನ್ ಗವರ್ಮೆಂಟ್ ಇಂದ ಅದು ಒಂದು ಅಗ್ರಿಮೆಂಟ್ ಇದೆ.
1: ಅಂದ್ರೆ ಸ್ನೇಹ ರಾಷ್ಟ್ರಗಳು ಏನಿರುತ್ತೆ ಆ ರಾಷ್ಟ್ರಗಳಲ್ಲಿ ಹೀಗೆ ನಡೆಯುತ್ತೆ ಅಂತ. ಈ ಭಾಗದಲ್ಲಿ ಎಷ್ಟು ಸಮಯ ಇದ್ರಿ?
0: ಅದೇ ವೆಸ್ಟ್ ಬೆಂಗಾಲಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ನಮ್ಗೆ ಮೂರು ವರ್ಷದ ಇದಿರುತ್ತೆ. ಹಾಗೆ ಅಲ್ಲೂ ಕೂಡ ಒಂದು 3 ವರ್ಷ,
1: ಮೂರು ಸೇರಿ ಭೂತಾನ್ ಸಿಕ್ಕಿಂ
0: ವೆಸ್ಟ್ ಬೆಂಗಾಲ್ ಸೇರಿ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗ್ ಇರುತ್ತೆ.
1: ಇದೇ ಹೊತ್ತಿಗೆ ಇಲ್ಲಿ ಇನ್ನೊಂದು ಬರೋದು ಅಂತಂದ್ರೆ ನೇಫಾ ಭಾಗ, ಅದು ಈಶಾನ್ಯದ
0: ಈಶಾನ್ಯ. ಈಗ ನೀವು ಗಲ್ವಾನ್ ಕಣಿವೆಯಲ್ಲಿ ಘರ್ಷಣೆ ಆಯ್ತು,
1: ಹೌದು
0: ಅದೇ ಈ ಭೂತಾನ್ ಇದೆಯಲ್ಲ, ಭೂತಾನ್ ಅರುಣಾಚಲ್ ಪ್ರದೇಶ ನೇಫಾ ಈಸ್ಟಿಂಗ್ ಫಾರ್ವರ್ಡ್ ಲೈನ್ ಅಂತ ಹೇಳ್ತಾರಲ್ಲ ಅದು, ಅದು ಮೊದಲು ಈಗೇನೋ ನಾಮ್ಯಾಂಗ್ ಅಂತ ಹೇಳ್ತಾರೆ, ಅದು ಬರ್ಮಾ ಬಾರ್ಡರ್ ಇತ್ತು. ಅದು ಮೊದಲಿಗೆ ಬರ್ಮಾ ಬಾರ್ಡರ್ ಎಲ್ಲ ಗುಡ್ಡ ಬೆಟ್ಟವಾದ ಕಾಡು ಪ್ರದೇಶಗಳು, ಅಲ್ಲೆಲ್ಲ ಬಹಳ
1: ಎಕ್ಸ್ಟ್ರೀಮ್ ಕ್ಲೈಮೇಟ್ ಎಲ್ಲ
0: ಕಡಿಮೆ. ಅದು ಬಾರ್ಡರ್ ಆಗಿರೋದ್ರಿಂದ ನಾನು ಆವಾಗಲೂ ಹೇಳ್ದಲ್ಲೇ ಪಿರಮಿಡ್ ರೀತಿ, ಆಗಿನ ಕಾಲದಲ್ಲಿ ನೀರು ಪ್ರಧಾನಮಂತ್ರಿ ಆಗಿರೋ ಕಾಲದಲ್ಲಿ ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅದೇ ಪಿರಮಿಡ್ ತರ ಕಲ್ಲಿರುತ್ತೆ, ಈ ಕಡೆ ಇಂಡಿಯಾ ಅಂತ ಬರ್ತಿದೆ, ಆ ಕಡೆ ಬರ್ಮಾ ಅಂತ ಬರ್ತಿದೆ, ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅಲ್ಲಿ ನೋಕ್ಟೆ ಮತ್ತೆ ತಂಕ್ಷೆ ಅಂತ ಹೇಳಿ ಬುಡಕಟ್ಟು ಜನಾಂಗದವರು ಇದ್ದಾರೆ ಅಲ್ಲಿ ಜನ. ಅಲ್ಲಿ ಹೋದಾಗ ನಮ್ಗೆ ಸ್ವಲ್ಪ ಅಲ್ಲಿ ಭಾಷೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಆಗುತ್ತೆ, ಕ್ಲಾಸಸ್ ನಡೀತದೆ, ಅವರೊಟ್ಟಿಗೆ ಯಾವ ತರ ಮಾತಾಡಬೇಕು ಏನು ಎಂತ ಎಲ್ಲ ಅಲ್ಲಿ ಭಾಷೆ ಅಲ್ಲಿ ತಿಳ್ಕೊಂಡು ಆದ್ಮೇಲೆ ನಮ್ ನಮ್ ಬೆಟಾಲಿಯನ್ ಅಲ್ಲಿ ಡಿಪ್ಲಾಯ್ ಆಗುತ್ತೆ. ಬೇರೆ ಒಂದ್ ಕಂಪನಿ ಈ ಕಡೆ ಇದ್ರೆ ಇನ್ನೊಂದ್ ಕಂಪನಿ ಆ ಕಡೆ, ಅವ್ರಿಗೇನ್ ಟಾಸ್ಕ್ ಕೊಟ್ಟಿರ್ತಾರೆ
1: ಒಂದೊಂದ್ ಬೆಟ್ಟ ಯಾವ್ಯಾವ್ದು
0: ಬೆಟಾಲಿಯನ್ ಕಂಪನಿಗಳಂತ ಇರುತ್ತೆ.
1: ಹೀಗೆ ಈ ಟಾಸ್ಕ್ಗಳು ಬಹಳ ಮುಖ್ಯ ಅಲ್ವಾ? ಆ ಟಾಸ್ಕ್ಗಳನ್ನ ಮೊದಲೇ ಅರ್ಥ ಮಾಡಿಸೋದು, ಆ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಎರಡು ಪಾರ್ಟ್ ಇರುತ್ತೆ ಇಲ್ಲಿ.
0: ಈಗ ಚೈನಾ ಅಥವಾ ಬರ್ಮಾ ಇವ್ರ ಮಧ್ಯದಲ್ಲಿ ಟೆರರಿಸ್ಟ್ ಗಳಿದ್ದಾರೆ, ಆ ಟೆರರಿಸ್ಟ್ ಗಳು ಬಂದು ಅಲ್ಲಿ ಲೋಕಲ್ ಜನರಿಗೆ ಅವರಿಂದ ರೇಷನ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದು,
1: ತಮಗೆ ಬೇಕಾದನ್ನ ಹೆದರಿಸಿ ಬೆದರಿಸಿ
0: ಮಾಡ್ತಾರೆ. ಅವರು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಈ ತರ ಬಂದು ಇದು ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ, ಅವಾಗ ಅವ್ರ ರಕ್ಷಣೆಗೆ ನಮ್ಮ ಆರ್ಮಿ ಹೋಗುತ್ತೆ. ಆದ್ರೂ ಕೂಡ ಅವರೆಲ್ಲ ಬಂದು ಟೆರರಿಸ್ಟ್ ಗ್ರೂಪ್ಗಳು ತುಂಬಾ ಇದೆ ಇವಾಗ. ಈಗ ಅಸ್ಸಾಂ ಉಲ್ಫಾ ಆಗಿದೆ, ಮಿಜೋರಾಂ ಲಿಬರೇಷನ್ ಫ್ರಂಟ್, ನಾಗಾ ಲಿಬರೇಷನ್ ಫ್ರಂಟ್, ನಾವೆಲ್ಲ ನಾಗಾ ಲಿಬರೇಷನ್ ಫ್ರಂಟ್ ಜೊತೆ ಹೋರಾಡಿದವ್ರು ನಮ್ಮ. ಅದೇ ನೀವು ಶಿವಾಜಿ ಮಹಾರಾಜರು ಜಂಗಲ್ ವಾರ್ಫೇರ್ ಅಂತ ಹೇಳಿದ್ರಲ್ಲ, ಆ ತರದಲ್ಲಿ ಟ್ರೈನಿಂಗ್ ಅಲ್ಲಿ ಕಾಡುಗಳೇ ಅವರೊಟ್ಟಿಗೆ ಹೋರಾಡಿದವ್ರು ನಾವು.
1: ಅಲ್ಲಿ ಅನುಭವ ಹೇಗಿತ್ತು ನಿಮ್ಗೆ ಅರುಣಾಚಲ್ ಪ್ರದೇಶದ ಗಡಿ ನೇಫಾದಲ್ಲಿ?
0: ನೇಫಾ ಅಲ್ಲಿ ಇದು ತುಂಬಾನೇ ಒಂದು, ನಾವು ಕೊಡಗಿನಲ್ಲಿ ಕಾಡಲ್ಲಿ ಬೆಳೆದವರು ಹಾಗಾಗಿ ನಮ್ಗೆಲ್ಲ ಗೊತ್ತಿತ್ತು.
1: ಅಲ್ಲಿ ಕಾಡಿಗೂ ಈ ಕಾಡಿಗೂ ಬಹಳ ವ್ಯತ್ಯಾಸ ಇದೆ.
0: ಆದ್ರೆ

0: ಟೆರಿಸ್ಟ್ಗಳು ತುಂಬಾನೇ ನಾಗಲ್ ರಿಫ್ರೆಷನ್ ಫ್ರಂಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಿದ್ರೆ ಅದಕ್ಕೂ ಒಂದು ಸಪ್ರೇಟ್ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗ್ ಮುಗಿಸ್ಕೊಂಡೆ ಅಲ್ಲಿ ಹೋಗ್ಬೇಕು ನಾವು.
1: ನಾಯಕ್ ಎ ಕೆ ಶಂಕರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡುತ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ ಕೆ ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಸಮಯ ಆಗಿದೆ 1:43:14. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸುಮಧುರವಾದ ಗೀತೆಗಳನ್ನು ಕೇಳುವಂತಹ ಸಮಯವಿದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ತಾಯಿ ಕೊಟ್ಟ ಸೀರೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ನಿಮಗಾಗಿ

ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆ ಲಾಲಿ ಚಿತ್ರದ್ದಾಗಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ಈ ಗೀತೆಗಿತ್ತು. ಮುಂದೆ ಮೂಡಿ ಬರ್ತಾ ಇದೆ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದಿಂದ ಗೌಸ್ಪೀರ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿದೆ. ಹಾಡಿದವರು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಲಂಚ್ ಬಾಕ್ಸ್ನಲ್ಲಿ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಸಮಯ ಆಗಿದೆ 1:57. ಲಂಚ್ ಬಾಕ್ಸ್ನ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ರುಕ್ಕು ಚಿತ್ರದಿಂದ ಅನುರಾಧ ಭಟ್ ಹಾಗೂ ಸ್ಪರ್ಶ್ ಅರ್ತೂರ್ ಅವರ ಗಾಯನದಲ್ಲಿ ಬಸವರಾಜ್ ಬೆಳ್ಳಾರಿಯವರ ಸಾಹಿತ್ಯಕ್ಕೆ ಎಟಿ ರವೀಶ್ ಅವರ ಸಂಗೀತವಿರುವ ಗೀತೆ. ಈ ಒಂದು ಕೊನೆಯ ಗೀತೆಯೊಂದಿಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ

ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟ್ರಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಹೆಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟ

0: ದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
1: ಈ ಮಸಾರಿ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಹೆಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ ಈ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದೆ, ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
0: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಸಮಯ ಆಗಿದೆ 2:45 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಆಕಾಶ ಬುಟ್ಟಿ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ.
2: ನನ್ನ ಹೆಸರು ದರ್ಯಪ್ಪ ಶೆಟ್ಟಪ್ಪ ಹಡಪದ್.
1: ದರ್ಯಪ್ಪ ಶೆಟ್ಟಪ್ಪ ಹಡಪದ್ ಅವರೇ, ತಾವು ಇಂಜಿನಿಯರಿಂಗ್ ವಿಭಾಗದಲ್ಲಿ ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಿರಿ. ನಾವು ಎಷ್ಟೇ ಕಾರ್ಯಕ್ರಮವನ್ನು, ನಾವು ಎಷ್ಟೇ ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿ ನಾವು ಕೇಳುವರಿಗೆ ಅಲ್ಲಿ ತಲುಪಿಸಬೇಕಾದ್ರೆ ನಿಮ್ಮ ಇಂಜಿನಿಯರಿಂಗ್ ಒಂದು ವಿಭಾಗದ ಪ್ರಾಮುಖ್ಯತೆ ತುಂಬ ಇರುತ್ತೆ. ಸವಾಲುಗಳು ಎದುರಾಗಿದ್ದಾವೆ ನೋಡಿ, ಸರಿಯಾಗಿ ರೀಚ್ ಆಗಿಲ್ಲ, ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನಮ್ಮ ಸೆಟ್ಗೆ ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ ಅನ್ನೋದು ಕೇಳುಗರ ಒಂದು ದೂರಿತ್ತು. ಅದು ಕೂಡ ತಾವು ಯಾವ ಥರ ನಿರ್ವಹಣೆ ಮಾಡಿದ್ದೀರಿ, ನಿಮಗೂ ಅದು ಅನುಭವ ಆಗಿತ್ತಾ, ಹೇಗೆ ಅದನ್ನು ಸರಿಪಡಿಸಿದ್ರಿ?
2: ಬ್ರಾಡ್ಕಾಸ್ಟಿಂಗ್ ಈಸ್ ಮೇನ್ ಥಿಂಗ್ ಈಸ್ ಮಾಡ್ಯುಲೇಷನ್. ಮಾಡ್ಯುಲೇಷನ್ ಅಂದ್ರೆ ಟ್ರಾನ್ಸ್ಮಿಟರ್. ಟ್ರಾನ್ಸ್ಮಿಟರ್ ಈಸ್ ಡಿಪೆಂಡ್ ಆನ್ ಪವರ್. 10 kW ಇರ್ಬೋದು, 50 kW ಇರ್ಬೋದು, 100 kW ಇರ್ಬೋದು, ಡಿಪೆಂಡ್ ಆನ್ ಏರಿಯಾ. ಆಮ್ಯಾಗೆ ಅದಕ್ಕೆ ಕೆಲವೊಂದು ಸಿಗ್ನಲ್ಸ್ ಏನಾಗ್ತಿರುತ್ತೆ ಅವ್ರಿ, ಅಲ್ಲಿ ಮೀಡಿಯಮ್ದು ವೇವ್ ಪ್ರೊಪಗೇಷನ್ ಬೇರೆ, FM ವೇವ್ ಪ್ರೊಪಗೇಷನ್ ಬೇರೆ, ಶಾರ್ಟ್ ವೇವ್ ಅಂಡ್ ಮೀಡಿಯಮ್ ಈಸ್ ಅಂಪ್ಲಿಟ್ಯೂಡ್ ಮಾಡ್ಯುಲೇಷನ್. FM ಈಸ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ತರಂಗ ಕಿಂವ ನಾವು ವೇವ್ಸ್ ಇರ್ತೇವೆ,

0: ಅವು ಟ್ರಾವೆಲ್ಸ್ ಡೈರೆಕ್ಟ್ ವೇವ್ಸ್,
1: ಅಂದ್ರೆ
0: ಜಸ್ಟ್ ಲೈಕ್ ನಾವು ಯಾರು ನೋಡ್ತಿದ್ವಿ ದೃಷ್ಟಿಕೋನ, ಆ ಪ್ರಕಾರ ಅದು ಟ್ರಾವೆಲ್ಸ್ ಆಗ್ತದೆ,
1: ಕಣ್ಣಿನ ನೇರಕ್ಕೆ ಹೋಗ್ತವೆ.
0: ಹಾ, ಬೇರೆ ಅದರ ಸಿಂದೆ ಅದಕ್ಕೆ ಅಂಟೆನ್ ಹಚ್ಚಬೇಕಾಗ್ತದೆ. ಮೀಡಿಯಂ ಅದ ಹೆಂಗದ, ಈಗ ಮೀಡಿಯಂ ಅಂಬುದು ಟ್ರಾನ್ಸ್ಮಿಟರ್ ಬಿ ಕಡಿಮೆ ಆಗಿವೆ, ಕ್ಲೋಸ್ ಇಟ್ಟದ ಮೀಡಿಯಂ ಟ್ರಾನ್ಸ್ಮಿಟರ್. ಅದೊಂದು ಕೆಲವೊಂದು ಏರಿಯಾದಾಗ ಅದ್ರ ಇಕ್ವಿಪ್ಮೆಂಟ್ ಸಿಗಲ್ಲ, ಇಫಿಷಿಯನ್ಸಿ ಇಲ್ಲ, ಎಲೆಕ್ಟ್ರಿಕಲ್ ಪವರ್ ಈಸ್ ಹೈ, ಕನ್ಸುಮ್ಷನ್ ಹೈ ಇರ್ತದ ಮೀಡಿಯಂ ಯಾಕೆ. ಅದಕ್ಕೆ ಈ ಎಲ್ಲ ಮ್ಯಾಕ್ಸಿಮಮ್ ಎಫ್ ಎಮ್ ದಾಗ ಕನ್ವರ್ಟ್ ಆಗ್ಲಕತ್ತ, ಡಿಜಿಟಲ್ ದಾಗ ಕನ್ವರ್ಟ್ ಆಗ್ಲಕ.
1: ಸರ್, ಈಗ ಹೊಸದಾಗಿ ನ್ಯೂಸ್ ಆನ್ ಏರ್ ಆಪ್ ಇದು ಪಾಪ್ಯುಲರ್ ಆಗಿದೆ. ವಿದೇಶದಲ್ಲಿರುವಂತಹ ನಮ್ಮ ಕನ್ನಡಿಗರು ಅಥವಾ ನಮ್ಮ ಭಾರತದವರು ನಮ್ಮ ದೇಶದ ನಮ್ಮ ನಾಡಿನ ಕಾರ್ಯಕ್ರಮಗಳನ್ನ ಕೇಳಿದ್ರೆ ಅಲ್ಲಿಂದ ಕೂಡ ನಮ್ಗೆ ಕರೆ ಮಾಡೋದು, ಮೆಸೇಜ್ ಮಾಡೋದು, ಅವರು ಕೋರಿಕೆ ರೆಸ್ಪಾನ್ಸ್ ಮಾಡೋದು, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ಕಾರ್ಯಕ್ರಮಗಳನ್ನ ಕೇಳ್ತಾ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ತುಂಬಾ ಉತ್ತಮವಾದಂತಹ ಸಾಧನೆ ಇದು ತಾಂತ್ರಿಕ ವರ್ಗದಲ್ಲಿ.
0: ನ್ಯೂಸ್ ಆನ್ ಏರ್ ಏನು ಸ್ಟಾರ್ಟಿಂಗ್ ಶುರು ಆಯ್ತಲ್ರಿ, ಅವೆಲ್ಲ ಸಾಫ್ಟ್ವೇರ್ ಎಲ್ಲ ಬಾಸ್ ಅಂಡರ್ ನಾವೆಲ್ಲ ನಾವೇ ಇನ್ಸ್ಟಾಲೇಷನ್ ಮಾಡೋರು ಅಂಡರ್ ಗೈಡ್ ಲೈನ್. ವೈಡ್ ಆಯ್ತು ಆನ್ ಏರ್ ನಾವು ಹೆಂಗ ಟ್ರಾನ್ಸ್ಮಿಟರ್ ಹೆಂಗ ಲಿಮಿಟೇಷನ್ಸ್ 50 kilometers 100 kilometers ಇದು ಥ್ರೂಔಟ್ ವರ್ಲ್ಡ್
1: ಕೇಳ್ಕೋಬಹುದು.
0: ಆ ಏರಿಯಾದಲ್ಲಿ ನಿಮ್ದು ನೆಟ್ವರ್ಕಿಂಗ್ ಚಾಲು ಬೇಕು, ಡಿಪೆಂಡ್ ಆನ್ ನೆಟ್ವರ್ಕಿಂಗ್. ಇದು ಆಸ್ ಎ ಕ್ಲೌಡ್, ನಾವೇನಾಯ್ತು ಒಂದು ಸಮುದ್ರ ಇದ್ದಪ್ಪಲೆ,
1: ಎಲ್ಲ ಸ್ಯಾಟಲೈಟ್ ಲಿಂಕ್ ಆಗಿರೋ
0: ಸ್ಯಾಟಲೈಟ್ ಲಿಂಕ್.
1: ಈಗ ನೋಡಿ ಅದರಲ್ಲಿ ಸುಮಾರು 425 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳು ಒಂದೇ ಒಂದು ಆಪ್ ಅಲ್ಲಿ ಕೇಳಿಸಬಹುದು. ನಾವು ಯಾವ್ದು ನಾವು ಸೆಲೆಕ್ಟ್ ಮಾಡ್ತೀವೋ ಆ ಒಂದು ಕೇಂದ್ರದ ಕಾರ್ಯಕ್ರಮಗಳನ್ನ ನಾವು ಕೇಳಿಸಬಹುದು. ನೋಡಿ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇದ್ರು ಅವರು ಕನ್ನಡ ಬೇಕಾ, ತೆಲುಗು ಬೇಕಾ, ಹಿಂದಿ ಬೇಕಾ, ಮರಾಠಿ ಬೇಕಾ, ಗುಜರಾತಿ ಬೇಕಾ, ಆಯಾ ಒಂದು ರಾಜ್ಯದ
0: ಲ್ಯಾಂಗ್ವೇಜ್ನ
1: ಅಥವಾ ಆ ಒಂದು ಕೇಂದ್ರದ ಪರ್ಟಿಕ್ಯುಲರ್ ಆಗಿ ಯಾವ ಕೇಂದ್ರದ ಕಾರ್ಯಕ್ರಮ ಕೇಳ್ಬೇಕಂದ್ರೆ ಅದನ್ನ ಅವ್ರು ಚೂಸ್ ಮಾಡಿದ್ರೆ ಆ ಕಾರ್ಯಕ್ರಮ ಪಟ್ಟ ಅಂತೇಳಿ ಅವ್ರು ಕೇಳಿಸುತ್ತೆ.
0: ಕೇಳಿಸಬಹುದು,
1: ಅದು ತುಂಬಾ
0: ಹೈ ಟೆಕ್ನಾಲಜಿ.
1: ಹೌದು,
0: ಆಲ್ ಇಂಡಿಯಾ ರೇಡಿಯೋದಲ್ಲಿ ಏನೈತ್ರಿ, ಪೈಲ ಲಿಮಿಟೇಷನ್ಸ್ ಟ್ರಾನ್ಸ್ಮಿಟರ್ ಥ್ರೋ ಸ್ಯಾಟಲೈಟ್. ನಾವು ಯಾಕೆ ಜಾಯ್ನ್ ಆಗಿದ್ದೇವೆ, ಅಳೆಗ್ ರಿಸೀವಿಂಗ್ ಸೆಂಟರ್ ಅಂತಿದ್ರು. ರಿಸೀವಿಂಗ್ ಸೆಂಟರ್ನ ನಾವು ದಿಲ್ಲಿ ನ್ಯೂಸ್ ಮತ್ತು ನಾವು ಒಂದು ಸ್ಟೇಷನ್ ಅದ ಸಾಂಗ್ಲಿ ಎಕ್ಸಾಂಪಲ್, ನಾವು ದಿಲ್ಲಿ ನ್ಯೂಸ್ ಮತ್ತು ಮುಂಬೈ ನ್ಯೂಸ್ ಬೈ ಏರ್ ತಗೊಂಡು ನಾವು ಲೋಕಲ್ ಪ್ರಾಡ್ಕಾಸ್ಟ್ ಮಾಡ್ತಿದ್ದೇವೆ. ನಂತರ ಸ್ಯಾಟಲೈಟ್ ಅದು ಫಸ್ಟ್ ಟೈಮ್ 5-7 ಚಾನಲ್ ಆಯ್ತು, ಆಮೇಲೆ 20 ಚಾನಲ್ ಅದು ಈಗ ವೈಡ್. ನಾವು ಈಗ ಸ್ಯಾಟಲೈಟ್ ಥ್ರೋ ಕಾಶ್ಮೀರ್ ಟು ಕನ್ಯಾಕುಮಾರಿ ಆಲ್ ಚಾನಲ್ಸ್ ರಿಸೀವ್ಡ್ ಅಪ್ರಾಕ್ಸಿಮೇಟ್ಲಿ 50-60 ಚಾನಲ್ಸ್. ಆಯಾ ರಾಜ್ಯದಲ್ಲಿ ಅವರು ಆಯಾ ಲ್ಯಾಂಗ್ವೇಜ್ ರಿಲೇ ಮಾಡುತ್ತಾರೆ ಆಸ್ ಪರ್ ಶೆಡ್ಯೂಲ್. ನಿಮಗೆ ಮರಾಠಿ ನ್ಯೂಸ್ ಬೇಕು, ಕನ್ನಡ ನ್ಯೂಸ್ ಬೇಕು, ತೆಲುಗು ನ್ಯೂಸ್ ಬೇಕು, ತಮಿಳ್ ನ್ಯೂಸ್ ಬೇಕು, ಡಿಪೆಂಡ್ ಆನ್ ಲ್ಯಾಂಗ್ವೇಜ್. ಆಯಾ ಸ್ಟೇಟ್ದಲ್ಲಿ ಅವರು ಸ್ಯಾಟಲೈಟ್ ಥ್ರೋ ರಿಸೀವ್ ಮಾಡ್ತಾರೆ, ಬಟ್ ಪ್ರಾಕ್ಟಿಕಲಿ ದೇ ಆರ್ ರಿಸೀವ್ಡ್ ಆಲ್ ಪ್ರೋಗ್ರಾಮ್ಸ್. ಕಾಶ್ಮೀರ್ ಟು ಕನ್ಯಾಕುಮಾರಿ ನಾ ಯಾವ್ದು ಬಿ ಲ್ಯಾಂಗ್ವೇಜ್ ಕೇಳ್ಬೋದು, ಬಟ್ ನಮ್ಗೆ ಲಿಮಿಟೇಷನ್ಸ್ ಬ್ರಾಡ್ಕಾಸ್ಟ್ ಮಾಡುವಂಗ ಅದು ಶೆಡ್ಯೂಲ್ದಾಗ ಇರಲ್ಲ. ಆಮ್ಯಾಗ ಅದು ಯಾವಾಗ ನೀವು ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಅದ ಅಷ್ಟೇ ನೀವು ಬ್ರಾಡ್ಕಾಸ್ಟ್ ಮಾಡ್ಬೋದು, ಬಾಕಿ ನೀವು ಲಿಸ್ನಿಂಗ್ ಮಾಡ್ಬೋದು. ಸ್ಯಾಟಲೈಟ್ ಆಡಿಯೋ ಲಿಸ್ನಿಂಗ್ ಮಾಡೋದು. ಹಾ, ನಿಮ್ಗೆ ಎಕ್ಸಾಂಪಲ್ ಅಂದ್ರೆ ನಾವು ಅಮ್ಮ ಕನ್ನಡ ನ್ಯೂಸ್ನ ಸಾಂಗ್ಲಿ ಆಕಾಶವಾಣಿಗೆ ಅಲ್ಲಿ ಸೋಲಾಪುರ ಆಕಾಶವಾಣಿ ಥ್ರೋ ಸ್ಯಾಟಲೈಟ್ ಒಂದು ಟೈಮ್ದಾಗ ನಾ ನ್ಯೂಸ್ ಕೇಳ್ತಿದ್ದೆ, ಪಣ ಬ್ರಾಡ್ಕಾಸ್ಟ್ ಮಾಡೋಕೆ ಬರ್ತಿತ್ತಿಲ್ಲ, ನಮಗೆ ಪರ್ಮಿಷನ್ ಇರ್ತಿತ್ತಿಲ್ಲ ಕನ್ನಡ ಲ್ಯಾಂಗ್ವೇಜ್ ಬ್ರಾಡ್ಕಾಸ್ಟ್ ಮಾಡೋಕ್ಕಿಲ್ಲ. ಕನ್ನ ಥ್ರೂಔಟ್ ಸ್ಟೇಷನ್ ಈಸ್ ಮರಾಠಿ.
1: ತುಂಬ ಸಂತೋಷ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಏನು ಏರುಪೇರುಗಳನ್ನು ಕಂಡಿದ್ದೀರಾ, ತುಂಬ ಕಷ್ಟಪಟ್ಟು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಒಂದು ತಾಂತ್ರಿಕ ಸೇವೆಯನ್ನು ಕೊಟ್ಟಿದ್ದೀರಾ, ಈ ಸೇವೆ ನಿಮಗೆ ತುಂಬ ತೃಪ್ತಿ ಕೂಡ ಕೊಟ್ಟಿದೆ. ಅದೇ ರೀತಿ ನಿಮ್ಮ ಸಾಂಸಾರಿಕ ಜೀವನ ಕೂಡ ಉತ್ತಮ ಮಟ್ಟದಲ್ಲಿ ನೀವು ನಡೆಸ್ಕೊಂಡು ಬಂದಿದ್ದೀರಾ, ನಿಮ್ಮ ಒಂದು ವೃತ್ತಿ ಜೀವನ ತುಂಬ ಚೆನ್ನಾಗಿದೆ ಅಂತ ನಾವು ಭಾವಿಸ್ತೀವಿ. ಇನ್ನೂ ಉತ್ತಮವಾಗಿರಲಿ ಅಂತೇಳಿ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುವ ಪರವಾಗಿ ಕೋರ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಾ ಮಹಾರಾಷ್ಟ್ರದಲ್ಲಿ ಇದು ಕನ್ನಡ ಪ್ರೇಮಿ ವಚನ ಪಾಠ ಅಂತಾರ, ಬಸವೇಶ್ವರದ ಅಂಡರ್ ನಾವು ಭರ್ಪೂರ್ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇನ್ನೂ ಆದ್ರೂ ಬಿ ನಮ್ಮ ಫ್ರೆಂಡ್ ಸರ್ಕಲ್ ನಾವು ಕನ್ನಡ ಕಾರ್ಯಕ್ರಮ ಮಾಡ್ತೀವಿ, ಮರಾಠಿ ಬಿ ಮಾಡ್ತೀವಿ. ಹೆಚ್ಚಾನ್ ಹೆಚ್ಚು ಕನ್ನಡದಾಗ ನಮ್ಮದು ಯಾಳೆ ಕನ್ನಡದ ಆಳೆ ಕನ್ನಡದಾಗ ಗೊತ್ತು, ಯಾಳೆ ಮರಾಠಿದ ಮರಾಠಿದ ಗೊತ್ತು. ಬೋತ್ ಲ್ಯಾಂಗ್ವೇಜ್ ಆದ್ರೆ ಅವ್ರ ಇಂಡಿಯನ್ ಲ್ಯಾಂಗ್ವೇಜ್, ನಮ್ಗೆ ಎರಡೂ ಲ್ಯಾಂಗ್ವೇಜ್ಗಳು ಹಿಡಿಸ್ತವ. ನಾವು ಎಲ್ಲ ನಮ್ಮ ಇಂಡಿಯನ್ ಸಾರ್ ಈಕ್ವಲ್ ಹೊಸ ಪೀಡಿ ವಿದ್ಯಾರ್ಥಿಗಳು ಅದಾರ, ಅವ್ರು ಪ್ರಾಪರ್ ಗೈಡ್ಲೈನ್ ತಗೊಂಡು ಅವ್ರ ತಾಯಿ ತಂದೆಯರ ಸೇವೆ ಮಾಡೋದು, ಅವ್ರ ತಾಯಿ ತಂದೆಯರ ಗೈಡೆನ್ಸ್ ನಂತರ ಮುಂದೆ ಅವ್ರು ಕಲ್ಕೊಂಡು ಅವ್ರ ಜೀವನ ಸಾಧ್ಯ ಮಾಡಬೇಕಂತೇಳಿ ಎಲ್ಲರಿಗೆ ನಂದು ವಂದನೆಗಳು.
1: ಸಾಂಸಾರಿಕ ಒಂದು ಜವಾಬ್ದಾರಿಯಲ್ಲಿ ಹೇಗೆ ನಿಭಾಯಿಸಿದ್ರಿ ನೀವು ಕೆಲಸದ ಜೊತೆಗೆ?
0: ಮನೆಯಲ್ಲೇ ಫಸ್ಟ್ ಮೆಂಬರ್ ನಾ, ಎಲ್ಲರಿಗಿಂತ
1: ಮೊದಲ ಮಗ,
0: ದೊಡ್ಡ ಮಗ.

0: ಎಚ್ಎಸ್ ಆರ್ ಲೇಔಟ್ದಾಗ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ ಅದಾನ್ರಿ. ಡೆಪ್ಯೂಟಿ ಮ್ಯಾನೇಜರ್ ಅಂತೇಳಿ ಒಂದು ಜಿಯೋ ಗ್ರೂಪ್ದಾಗ ಅವ್ನು ಜಾಯ್ನ್ ಆಗ್ಯಾನ. ನಮ್ಮ ಶಶಿ ಸಹ ಅವರು ನೇಟಿವ್ ಬೆಳಗಾವ್ ವಿಜಯಲಕ್ಷ್ಮಿ ಕಟ್ಟಿಮನಿ ಅಂತ ಬಿ ಇಲೆಕ್ಟ್ರಾನಿಕ್ಸ್ ಆಗಿ ಆಕಿ ಸಾಫ್ಟ್ವೇರ್ದಾಗ ಅದ ಇವ ಎಂಬೆಡೆಡ್ದಾಗ ಬೋತ್ ಆರ್ ಇಬ್ಬರೂ ಬಿ ಇಲೆಕ್ಟ್ರಾನಿಕ್ಸ್ ಎಜುಕೇಟೆಡ್ ಆಯಿತು. ನಮ್ಮ ಹುಡುಗ ಕೊಲ್ಲಾಪುರದಲ್ಲಿ ಮುಗಿಸಿದ್ದ ಡಿ ವಾ ಪಾಟೀಲ್ ಇಂಜಿನಿಯರಿಂಗ್ ಕಾಲೇಜ್ ಕೊಲ್ಲಾಪುರ್. ನಮ್ಮ ಶಶಿಯವ್ರದ್ದು ಗೊಕ್ಟೆ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾಂ. ಅವ್ರು ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಈಗ ಸದ್ಯ ಇಲ್ಲಿ ಬಂದು 4-5 ವರ್ಷ ಆಯಿತು. ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಅದಾಗ ಇರ್ಲಿಕ್ಕಾದ್ರೆ ನಾ ಸರ್ಸ್ ಬಂದಿದ್ದ ನಮ್ಮ ನಿಮ್ಮದು ವಿಸಿಟ್ ಆಯ್ತು.
1: ಈಗ ಮಗ ಸೊಸೆ ಕೂಡ ನಿಮ್ಮ ಥರ ಅವರು ಇಂಜಿನಿಯರಿಂಗ್ ಲೈನಲ್ಲೇ ಬಂದರು.
0: ಎಸ್
1: ಮಗಳು ಸರ್ ಅವರು ಕೂಡ ಇಂಜಿನಿಯರ್.
0: ಮಗಳು ಆಲ್ಸೋ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರ್. ಹಿಂಜೇವಾಡಿಗೆ ಅವರು ಕಂಪ್ನಿದಾಗಿ ಜಾಯ್ನ್
1: ಆಗ್ಯಾರ.
0: ನಮ್ಮ ಹಳೆಯವರ ಅದರ ಸುದ್ದಕ್ಕೆ ಶಿವಾನಂದ್ ಪಾಟೀಲ್ ಅವರು ಅಲ್ಲೇ ಪುಣೆಗೆ ಜಾಯ್ನ್ ಆಗಿದ್ರು. ಇಬ್ಬರು ಲಾಸ್ಟ್ 1.5 ಇಯರ್ ಐತ್ರಿ ಲಗ್ನ ಆಗಿ. ಡಿಸೆಂಬರ್ದಾಗ ಲಗ್ನ ಆಯ್ತು 25.
1: ಎಲ್ಲ ವೆಲ್ ಸೆಟಲ್ಡ್.
0: ಎಲ್ಲ ವೆಲ್ ಸೆಟಲ್ಡ್.
1: ತುಂಬಾ ಸಂತೋಷ.
0: ಅಲ್ಲ ಜೀವನದಲ್ಲಿ ಹ್ಯಾಪಿ. ನಮ್ಮಲ್ಲಿ ಬಸವಲಿಂಗ ಸ್ವಾಮಿ ಅಂತ ತುಪ್ಪದ ಮಟ್ಟದ. ನಾ ಸಣ್ಣವ್ರ ಹಿಡಿದು ಅಲ್ಲಿ ಅಪ್ಪವ್ರ ಜೋಡಿ ನಾ ಒಂದರ ಇದು ಮಾಡ್ತಿದ್ದೆ, ತಾಲೀಮ್ ಮಾಡೋದು ಇದು ಮಾಡೋದು, ಅವ್ರದ್ದು ಸೇವಾ ಮಾಡ್ತಿದ್ದೆ. ಅಲ್ಲಿದ್ದು ಸೇವಾ ಮಾಡ್ತಾ ಮಾಡ್ತಾ ನಮ್ಮ ಬಿಫೋರ್ ಆಕಾಶವಾಣಿ ಪುಣೆದಾಗ ಇಂಜಿನಿಯರಿಂಗ್ ಕಾಲೇಜ್ದಾಗ ಇನ್ಸ್ಟ್ರಕ್ಟರ್ ಇದ್ದಾರೆ. ಅವರು ಅಪ್ಪವರು ಆಶೀರ್ವಾದ ತೊಗೊಂಡು ನಾ ಪುಣೆಗೆ ಜಾಯ್ನ್ ಆದ. ಅವ್ರದ್ದು ನನ್ನ ಬಲ್ಲಿ ಫೋಟೋ ಇತ್ತು, ಒಂದು ಸೆಪ್ರೇಟ್ ರೂಮ್ದಾಗ ಇರ್ತಿದ್ರಿ. ಯಾಕೆ ಸಂಗ್ಲಿ ಆಕಾಶವಾಣಿ ಬಂತು, ನಾ ಗುರುಗಳಿಗೆ ಬೇಡಿಕೆ ಇಡ್ತಿದ್ದೆ, ಇದು ನನ್ನ ಆಕಾಶವಾಣಿದು ಆರ್ಡರ್ ಬರಲಿ, ನನಗೆ ಆಕಾಶವಾಣಿ ನೌಕರಿ ಸಿಗಲಿ, ಇದು ಇಚ್ಛಾ ಮಾಡ್ತಿದ್ದ. ಒಂದು ದಿನ ಅದ್ಭುತ ನನ್ನ ಕನಸಿನಲ್ಲಿ ನಾ ಮಠಕ್ಕೆ ಹೋಗಿದ್ದೆ. ಆ ಸ್ವಾಪವ್ರ ಬಳಿ ದರ್ಶನ ಮಾಡಿದೆ. ಮತ್ತೆ ನನಗೆ ಆಕಾಶವಾಣಿದು ಆರ್ಡರ್ ಸಿಗಲಿ ಅಂತ ನನ್ನಟಿಗೆ ನೀಳ ಲಿಫಾಫ ನನ್ನ ಕೈದಾಗ ಕೊಟ್ಟರು ಅವರ ಗುರುಗಳು. ನಾ ಆಯುಷ್ಯದಾಗ ಎಂದು ಮರೆಯಲಾರದ ಪ್ರಸಂಗ.
1: ನೋಡಿ ಆ ಒಂದು ಆಶೀರ್ವಾದದಿಂದಲೇ ನೀವು ಆಕಾಶವಾಣಿ ಸೇವೆಗೆ ಬಂದಿದ್ದೆ.
0: ಬಸವಲಿಂಗ ಸ್ವಾಮಿ ಜಗದ್ಗುರು ಬಸವಲಿಂಗ ಸ್ವಾಮಿ ತುಪ್ಪಿನಪಟ್ಟಣ ನಾಗಣಸೂರು ದಸರಾ ನಂತರ ಅವರು ಪುಣ್ಯತಿಥಿ ಆತದ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲರೂ. 15,000 ಮುತ್ತೈತರ ಊಟ, ಜಂಗಮ್ಮರ ಗಣರಾಜನ ನಡೀತದೆ, ಮತ್ತು ಸ್ವಾಮಿಕ ವಿವಾಹ, ಹಿಂಗೆಲ್ಲ ಕಾರ್ಯಕ್ರಮ ಬಿಟ್ಟು ವಿಜೃಂಭಣೆ ಆಯ್ತು. ಆ ಕಾರ್ಯಕ್ರಮದಾಗ ಸೇವಾ ಮಾಡ್ತೇವ್ರಿ.
1: ನೀವು ಇಂಜಿನಿಯರ್ ಆಗಿ ಮಕ್ಕಳು ಕೂಡ ಇಂಜಿನಿಯರಿಂಗ್ ಓದಿಸಿದ್ರಲ್ಲ, ಏನಾದ್ರ ಉದ್ದೇಶ ಏನಾಗಿ?
0: ಅವ್ರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಅವ್ರ ಇಂಟ್ರೆಸ್ಟ್ಲೇ ಇಲೆಕ್ಟ್ರಾನಿಕ್ಸ್ ಪಿಕಪ್ ಮಾಡ್ಕೊಂಡ್ರು.
1: ಓಕೆ, ಈಗ ಅಂದ್ರೆ ನಿಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಇಚ್ಛೆ ಇತ್ತು. ಸರಿ ಬಿಡಿ, ಈಗ ಮಕ್ಕಳು ಯಾವ ಕೋರ್ಸ್ ಇಷ್ಟ ಪಡ್ತಾರೆ ಅದೇ ಕೋರ್ಸ್ ಓದಿಸಿ ಉತ್ತಮ ಅನ್ನೋದು. ನಾಳೆ ದಿನ ಅವ್ರು ಸರಿಯಾಗಿ ಓದಿಲ್ಲ ಅಂದ್ರೆ ನಾನು ಇಷ್ಟ ಇರ್ಲಿಲ್ಲ, ನೀವು ಕಳ್ಸಿದ್ರೆ
0: ಬೇರೆ ಬೇರೆ
1: ಕಳ್ಸಿದ್ರೆ ನಮ್ಗೆ ಅದ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ನಮ್ಮ ಮೇಲೆ ಅವ್ರು ದೂರ್ತಾರೆ. ಅದಕ್ಕಾಗಿ ಯಾವ ಮಕ್ಕಳಿಗೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಇರುತ್ತೋ ಅದನ್ನ ನಾವು ಓದಿಸಕ್ಕೆ ಬಿಟ್ರೆ
0: ಅವರು ಸಕ್ಸಸ್ಸಿವ್ ಆಗ್ಬಹುದು ಜೀವನದಲ್ಲಿ. ಸಕ್ಸಸ್ ನಮ್ದು ಹಂಗೆ ಹುಡುಗರು ಇಬ್ರು ಹಂಗೆ ಇದ್ರು. ನಮ್ಗೆ ಒಂದು ಹುಡುಗ ಒಂದು ಹುಡುಗಿ. ನಾ ಮನೆಯಲ್ಲಿ ಅವ್ರು ಸಣ್ಣವರಿದ್ದಾರೆ ಟಿವಿ ರೇಡಿಯೋ ಎಲ್ಲ ದುರಸ್ತಿ ಮಾಡಿ ನಾ ಫ್ರೆಂಡ್ ಸರ್ಕಲ್ದಾಗ ಕುಡಿತಿದ್ದೆ. ನಮ್ಮ ಮನೆ ತಂದು ಕುಡಿತಿರು, ನಾ ಅದು ರಿಪೇರಿ ಮಾಡಿ ಕಳಿಸ್ತಿದ್ದೆ. ಅದು ಒಂದ್ಯಾರ ನೋಡ್ಕೋತ ನೋಡ್ಕೋತು ನಮ್ಮ ದೊಡ್ಡ ಹುಡುಗ ಒಂದ್ಯಾರ ಇಲೆಕ್ಟ್ರಾನಿಕ್ಸ್ದು ಅವನಿಗೆ ಬಿ ಒಂದ್ಯಾರ ಇಂಟ್ರೆಸ್ಟ್ ಬರ್ಲಾಗತ್ತು.
1: ಒಬ್ರಿಗೊಬ್ರು
0: ಸಹಾಯ ಆಯ್ತು. ಅವನ ಇಚ್ಛೆ ಇತ್ತು ನಾ ಇಲೆಕ್ಟ್ರಾನಿಕ್ಸ್ನೇ ಎಜುಕೇಶನ್ ಮಾಡ್ತೀನಿ, ಮತ್ತು ಹುಡಿಯದು ಮಾಡ್ಬೇಕಂತಂದಿರೋ ಅವರು ಬಿ ಎಸ್ ಸಿ ಇಲ್ಲ ಕಂಪ್ಯೂಟರ್ ಮುಗಿಸ್ಕೊಂಡು ಕಂಪ್ಯೂಟರ್ ಫೀಲ್ಡ್ದಾಗ ಅವರು ಎಲ್ಲ ಜಾಯ್ನ್ ಆಗ್ಯಾರ.
1: ಸರ್, ನಿಮ್ಮ ಥರ ಅವರು ಕೂಡ ಆಕಾಶವಾಣಿಯ ಒಂದು ಸೇವೆಗೆ ಯಾಕೆ ಸರ್ ಅವ್ರು ಸೇರಲಿಲ್ಲ? ಏನು ಅವಕಾಶ ಬರಲಿಲ್ವಾ ಅಥವಾ ಅವ್ರಿಗೆ ಆಸಕ್ತಿ ಇರಲಿಲ್ವಾ?
0: ಆಮೇಲೆ ಏನಾಯ್ತಾರೆ, ಅವ್ರದ್ದು ಹೈಯರ್ ಎಜುಕೇಷನ್ಗೆ ಜಾಸ್ತಿ ಪ್ರಿಪ್ರೇಷನ್ ಕೊಟ್ಟರು.
1: ಹೌದು,
0: ಬಿ ಎಮ್ ಎಸ್ ಸಿ, ನಮ್ಮ ಹುಡುಗಿ ಬಿ ಎಮ್ ಎಸ್ ಸಿ ಇಲೆಕ್ಟ್ರಾನಿಕ್ಸ್ ಆಯಿತು, ಅವರು ಸಾಫ್ಟ್ವೇರ್ದಾಗ ಹೋದರು. ನಾವು ಎಲ್ಲ ಇಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ರಿಪೇರಿ ಭಾಳ ಮಾಡ್ತಿದ್ದೆವು ಆಕಾಶವಾಣಿಯಲ್ಲಿ. ಇದು ಅಲ್ಲಿ ಸ್ಟುಡಿಯೋ ಇಕ್ವಿಪ್ಮೆಂಟ್, ಟ್ರಾನ್ಸ್ಮಿಟರ್ ಇಕ್ವಿಪ್ಮೆಂಟ್, 24 ಅವರ್ಸ್ ನಾವು ಭಯಂಕರ ಮಾಡಿದೇವ್ರಿ. ಪ್ರಾಕ್ಟಿಕಲ್ ಫೀಲ್ಡ್ ನಮ್ಮದು ಜಬರ್ದಸ್ತ್. ಎಲ್ಲ ಇಕ್ವಿಪ್ಮೆಂಟ್ದು ಡಿಸ್ಟ್ರಾಕ್ಷನ್, ನೈಸ್ ಲೆವೆಲ್, ಆಡಿಯೋ ಇಕ್ವಿಪ್ಮೆಂಟ್ ಮೆಜರ್ಮೆಂಟ್ ಅಂತ ಇರ್ತದೆ. ವರ್ಷಿಗೊಮ್ಮೆ ಆತದ ಜುಲೈದಾಗ ಆಲ್ ಇಕ್ವಿಪ್ಮೆಂಟ್ ಸ್ಟುಡಿಯೋದೊಂದು ಕನ್ಸೋಲ್ ಅಲ್ಲಿ ಇವನಿ ಅಂಪ್ಲಿಫೈಯರ್ ಅಲ್ಲಿ ಅದು ದಿಸ್ ಈಸ್ ಕಪೇಬಲ್ ಟು ಬ್ರಾಡ್ಕಾಸ್ಟ್. ಮುಂಜೆ ಬ್ರಾಡ್ಕಾಸ್ಟ್ ಚೈನ್ಗೆ ಇದು ಇಂಪ್ಲಿಫೈಯರ್ ಬ್ರಾಡ್ಕಾಸ್ಟ್ ಕಪೇಬಲ್ ಇದೇನಿಲ್ಲ. ಪರ್ ಇಯರ್ ನಮ್ಮದು ಅದು ಶೆಡ್ಯೂಲ್ ಇರ್ತದೆ. ಆಲ್ ಇಕ್ವಿಪ್ಮೆಂಟ್ ಅದರದ್ದು ಡಿಸ್ಟ್ರಾಕ್ಷನ್, ನೈಸ್ ಲೆವೆಲ್, ಫ್ರೀಕ್ವೆನ್ಸಿ ರಿಸ್ಪಾನ್ಸ್ ಅಂತ ಹೇಳ್ತದೆ. ಅದು ಯಾವುದು ಔಟ್ ಇರ್ತದೆ ಅದು ಬಾಜುಕ್ ತೆಗೆದು ರಿಪೇರಿ ಆರ್ ಸ್ಕ್ರ್ಯಾಪ್. ಹಿಂಗ ಅದು ಸಿಸ್ಟಮ್ ಅದ. ದೇವರ ಕೃಪೆ, ತಾಯಿ ತಂದೆಯರ ಆಶೀರ್ವಾದ, ಗುರು ಹಿರಿಯರ ಪುಣ್ಯದಿಂದ ನಾ ಆಕಾಶವಾಣಿದಾಗ ಬಂದು ನಾ ಇಷ್ಟು ಕೆಲಸ ಮಾಡಿದ. ನಾ ಐ ಆಮ್ ಹ್ಯಾಪಿ,
1: ತೃಪ್ತಿಯಾಗಿದೆ.
0: ವಿನ್ ದ ಲೈಫ್. ನಾನು ನನ್ನ ಜೀವನ

0: ವ್ಯವಸ್ಥಿತವಾಗಿ ಗೆದ್ದಿದ್ದೇನೆ ಅಲ್ಲಕ್ಕೆ ಸಂದೇಹ ಇಲ್ಲ.
1: ಸಂತೋಷವಾಗಿ ಇದ್ದೇನೆ. ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಸೇವೆಯ ಒಂದು ಅನುಭವಗಳನ್ನು ಹಂಚಿಕೊಂಡ್ರಿ. ನಮ್ಮ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.
0: ಥ್ಯಾಂಕ್ ಯು ಸರ್. ನನ್ನ ಲೈಫಲ್ಲಿ ಒಂದು ಎರಡು ಸಂಗತಿಯಲ್ಲಿ ವೆರಿ ಹ್ಯಾಪಿ ಇನ್ ಮೈ ಲೈಫ್.
1: ಹೇಳಿ.
0: ಫಸ್ಟ್, ನನ್ನ ಕೈಯಿಂದ ಆಕಾಶವಾಣಿ ತಯಾರಾಯ್ತು, ಬೀಡ್ ಆಕಾಶವಾಣಿ.
1: ತುಂಬಾ ಸಂತೋಷ.
0: ಸಂತೋಷ ಅಂದ್ರೆ ಏನು, ಯಾರೇನು ಚಾಲು ಮಾಡಿ ರೇಡಿಯೋದಾಗ ಆವಾಜ್ ಕೇಳಿತು, ಈಸ್ ಐ ಆಮ್ ಏರೋಪ್ಲೇನ್. ನಾ ಜಮೀನದಲ್ಲಿ ಇದ್ದಿತ್ತಿಲ್ಲ,
1: ನೆಲದ ಮೇಲೆ
0: ಇದ್ದಿತ್ತಿಲ್ಲ. ನಾ ಏನೋ ಒಂದು ನಾ ಮಾಡಿದ ಆಕಾಶವಾಣಿ ನಾ ಕೇಳಬಹುದು, ಬಟ್ ಸೆಕೆಂಡ್ ಥರ್ಡ್ ನಾ ಮಾಡಿದ ಆಟ ನನಗೆ ಇಂಟ್ರೆಸ್ಟ್ ಇದ್ದಿತ್ತಿಲ್ಲ. ಕೆಲಸ ಮಾಡಿದೆವು, ಕೆಲಸ ಈಸ್ ಬಿಗ್ ಟೈಪ್ ಆಫ್ ವರ್ಕಿಂಗ್ ಮಾಡಿದೆವು, ವರ್ಕಿಂಗ್ ಇನ್ಸ್ಟಾಲೇಷನ್ ವರ್ಕ್ ಆಫ್ ಆಲ್ ಇಂಡಿಯಾ ರೇಡಿಯೋ.
1: ಮೊದಲೇನು
0: ಮಾಡಿದೆವು, ಅದು ಬಹಳ ಸಂತೋಷ,
1: ತುಂಬಾ ಖುಷಿ ಕೊಟ್ಟಿದೆ,
0: ಏಕದಮ್ ಭರ್ಪೂರ್ ಖುಷಿ ಕೊಟ್ಟಿದೆ. ಅವ್ವ, ನಾ ಜೀವನದಾಗ ನಾ ಏನಾರ ಸಕ್ಸಸ್ ಮಾಡಿದೆ ತಿಳ್ ಒಂದು ಏನ್ ಆನಂದದ, ನನ್ನ ಕೈಯಿಂದ ಆಕಾಶವಾಣಿ ತಯಾರಾಯ್ತು, ಇದೊಂದು
1: ಒಂದು ಕೇಂದ್ರ ಸ್ಥಾಪನೆ
0: ಆಯ್ತು, ಇದೊಂದು ನನ್ನ ಲೈಫ್ದಾಗ ಒಂದು ಹೆಮ್ಮೆಯ ವಿಷಯ.
1: ತುಂಬಾ ಸಂತೋಷ ಸರ್. ನಿಮ್ಮ ಸಂತೋಷ ಹೀಗೆ ಇರಲಿ, ನೀವು ಇನ್ನು ಸುಮಾರು ವರ್ಷಗಳ ಕಾಲ ಸಂತೋಷವಾಗಿ ಖುಷಿಯಾಗಿರ್ರಿ. ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರ. ನಿಮ್ಮ ತರ ಇನ್ನೂ ಹಲವಾರು ಇಂಜಿನಿಯರ್ಗಳು ನಮ್ಮ ಆಕಾಶವಾಣಿಗೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ. ನಿಮ್ಮ ಒಂದು ಹಾದಿಯಲ್ಲೇ ಅವರು ಬರ್ತಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
0: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.

0: ಸಮಯ ಆಗಿದೆ 3:14 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಾವು ದೋಂಬಿ ಗಲಭೆಗಳು, ಅನೇಕ ಬಂದ್ ಆಗಿರ್ಬೋದು ಅಥವಾ ಇತ್ಯಾದಿ ಆ ಸಂದರ್ಭದಲ್ಲಿ ಅನೇಕ ಅವಘಡಗಳು, ಅಪರಾಧಗಳು ನಡೀತವೆ. ಈ ಗುಂಪಿನಲ್ಲಿ ಏನೋ ನಡೆದೋಯ್ತು, ಅದನ್ನ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ನಡೀತದೆ, ಯಾರ್ಯಾರನ್ನಾದರೂ ಹೊಡಿಬೋದು ಅಂತದ್ದೆಲ್ಲ ಒಂದು ಭಾವನೆ ಜನರಲ್ಲಿದೆ, ಗೊತ್ತಾಗಲ್ಲ ಅಂತಂತೇಳಿ ಅನೇಕ ಸಂದರ್ಭದಲ್ಲಿ ಕೆಲವು ಸಲ ಇದು ರಾಜಕೀಯವಾಗಿಯೂ ಕೂಡ ಸಂದರ್ಭ ಸೃಷ್ಟಿ ಆಗಿರ್ತದೆ ಮತ್ತು ಧಾರ್ಮಿಕ ಕೆಲವು ಕಾರಣಗಳು ತುಂಬಾ ಸೂಕ್ಷ್ಮವಾದಂತಹ ವಿಚಾರಗಳು ಇದ್ದಾಗ ಕೂಡ ಬಂದ್ ಗಲಭೆಗಳು ಆಗ್ತಿರ್ತವೆ. ಆ ಸಂದರ್ಭದಲ್ಲಿ ಇದು ಅಪರಾಧ ಆಗತ್ತಾ ಅಂತ ಅನ್ನೋದು ಜನರಿಗೆ ಗೊತ್ತಿರಲ್ಲ, ಆ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು.
3: ಈಗ ಇತ್ತೀಚಿನ ಕಾಲಮಾನದಲ್ಲಿ ಹೆಚ್ಚು ಪ್ರಸ್ತುತವಾಗಿರುತ್ತಿರುವ ವಿಷಯ ಇದು ಅಂತ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಜನರು ಗುಂಪಾಗಿ ಸೇರಿದರೆ ಅದು ಗಲಭೆ ಎಂದು ಭಾವಿಸುತ್ತಾರೆ, ಆದರೆ ಕಾನೂನಿನ ಪ್ರಕಾರ ಅದು ಅಷ್ಟು ಸರಳವಲ್ಲ. ಸೊ ಮೊದಲಿಗೆ ಗುಂಪು ಮತ್ತೆ ಗಲಭೆ ನಡುವೆ ವ್ಯತ್ಯಾಸ ಏನಿದೆ ಅಂತ ನೋಡೋಣ. ಸೊ ಒಂದು ಗುಂಪು ಸೇರಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಅದು ಕಾನೂನು ಬದ್ಧವಾಗಿರಬಹುದು, ಆದರೆ ಅದೇ ಗುಂಪು ಹಿಂಸಾತ್ಮಕವಾಗಿ ನಡ್ಕೊಂಡ್ರೆ ಅದನ್ನ ನಾವು ದಾಳಿ ಮಾಡೋದು ಅಥವಾ ಕಲ್ಲೆರಚೋದು ಆ ತರ ಕೆಲಸಗಳನ್ನ ಮಾಡಿದ್ರೆ ನಾವು ಗಲಭೆ ಅಂತ ಹೇಳ್ತೀವಿ. ಸೊ ಇದನ್ನು ಈಗ ಭಾರತೀಯ ನ್ಯಾಯ ಸಂಹಿತ ಕಾಯ್ದೆ ಅಡಿಯಲ್ಲಿ ಅಪರಾಧವಾಗಿ ಪರಿಗಣಿಸಲಾಗುತ್ತದೆ.
2: ಈಗ ಆ ಗುಂಪುಗಳು ಇರ್ತಾವಲ್ಲ, ಒಂದು ಗುಂಪು ಇಂಟಿಷ್ಟು ಜನ ಇದ್ರೆ ಗುಂಪಾಗತ್ತೆ, ಅಲ್ಲಿ ಒಂದು ಎಷ್ಟೋ ಸಲ 144 ಸೆಕ್ಷನ್ ಲಾಗೂ ಆಗತ್ತೆ ಅಂತೆಲ್ಲ ಮಾತಾಡ್ತಾರೆ ನೋಡಿ ಆ ಬಗ್ಗೆ.
3: ಹೌದು ಸರ್, ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತ ಕಾನೂನಿನ ಪ್ರಕಾರ ಹೇಳ್ತಾರೆ. ಅಕ್ರಮ ಗುಂಪು ಸೇರುವುದು, 5 ಹೆಚ್ಚು ಜನ ಸೇರಿ ಹಿಂಸಾತ್ಮಕ ಉದ್ದೇಶ ಹೊಂದಿದ್ದರೆ, ಅವರು ಕಾನೂನು ಉಲ್ಲಂಘನೆ ಮಾಡುವ ಕೆಲಸವನ್ನು ಮಾಡ್ತಿದ್ದರೆ ಮತ್ತು ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಅಕ್ರಮ ಗುಂಪು ಅಂತ ಹೇಳ್ತೀವಿ. ಇದನ್ನ ಗಲಭೆ ಅಂತ ನಾವು ಕರಿತೀವಿ. ಒಟ್ಟುಗೂಡಿದ ಹೊಣೆಗಾರಿಕೆಯನ್ನು ಹೊಂದಿರ್ತೀರ, ನೀವು ಗುಂಪಲ್ಲಿ ಇದ್ರಿ ಅಂದ್ರೆ ಅದು ನಿಮ್ಮ ಹೊಣೆಗಾರಿಕೆ ಆಗಿರುತ್ತೆ, ನೀವು ತಪ್ಪು ಮಾಡದೆ ಹೋಗ್ರಿ ಯಾವ ರೀತಿ. ಸೊ ಇದೊಂದು ಅತ್ಯಂತ ಮುಖ್ಯವಾದ ಅಂಶ, ಹೇಗೆ ತಿಳ್ಕೊತೀವಿ, ಗಲಭೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೆ ಹೊಣೆಯಾಗುತ್ತದೆ. ಸೊ ಯಾವ ರೀತಿ, ನಾನು ಕಲ್ಲು ಎಸೆದಿಲ್ಲ, ನಾನು ನೋಡಿದ್ದೆ ಅಂತ ಹೇಳಿದ್ರೆ ಅದಾಗಲ್ಲ. ನೀವು ಆ ಗುಂಪಿನ ಭಾಗವಾಗಿದ್ದರೆ ಕಾನೂನು ನಿಮ್ಮನ್ನು ಹೊಣೆಯಾಗಿ ಯಾವ ರೀತಿ ಶಿಕ್ಷೆ ಆಗ್ಬೇಕೋ ಇಲ್ಲ ಯಾವ ರೀತಿ ಅದನ್ನ ಕೇಸ್ನ ನಡೆಸಬೇಕೋ ಆ ರೀತಿ ನಿಮ್ಮ ಮೇಲೆ ಕೇಸ್ ನಡೆಸ್ತಾರೆ.
2: ಏನೇನು ಶಿಕ್ಷೆ ಇರುತ್ತೆ?
3: ಶಿಕ್ಷೆಗಳು ಯಾವ್ಯಾವ ರೀತಿ ಅಂದ್ರೆ, ಖಂಡಿತವಾಗ್ಲೂ ಜೈಲ್ ಶಿಕ್ಷೆ ಆಗ್ಬಹುದು, ದಂಡ ಆಗ್ಬಹುದು, ಗಂಭೀರ ಗಾಯವಾಗ್ತಾ ಯಾರಿಗಾದ್ರೂ ಹಾನಿ ಆಗಿದೆ ಅಂದ್ರೆ ಕಠಿಣ ಕಾರಾಗೃಹ ಶಿಕ್ಷೆ ಕೂಡ ಆಗ್ಬಹುದು.
2: ಈ ಸಾಮಾನ್ಯ ನೋಡಿ, ಆ ಗಲಭೆನಲ್ಲಿ ಅದು ಖಾಸಗಿ ಆಸ್ತಿಯಾಗಿರ್ಬೋದು, ಒಟ್ಟು ಸಾರ್ವಜನಿಕರು ಯಾವ್ದಾವ್ದೋ ಆಸ್ತಿಗಳಿಗೆ ಧಕ್ಕೆ ತರ್ತಾರೆ, ಗ್ಲಾಸ್ ಹೊಡಿತಾರೆ, ಏನೇನೋ ಕಿತ್ ಬಿಸಾಕ್ಬಿಡ್ತಾರೆ, ಹರಿದಾಕ್ಬಿಡ್ತಾರೆ, ಇಲ್ಲೆಲ್ಲ ನಡೀತಿರ್ತದೆ, ಬಹಳಷ್ಟು ನಷ್ಟ ಆಗತ್ತೆ. ಅದು ಏನು, ಆ ನಷ್ಟವನ್ನ ಹೇಗೆ ಭರಿಸಬೇಕು ಮತ್ತೆ ಇದನ್ನ ನಾವು ನಷ್ಟ ಮಾಡಬಾರದು ಅಂತ

0: ಪರಿಕಲ್ಪನೆ ಅವ್ರಿಗೆ ಇರಬೇಕಲ್ಲ.
1: ಇದಕ್ಕೆ ಸಂಬಂಧಿಸಿದಂತೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್, ಆ ಕಾಯ್ದೆ ಅಡಿಯಲ್ಲಿ ಹಾನಿ ಮಾಡುವವರಿಂದ ಪರಿಹಾರ ವಸೂಲಿ ಮಾಡಬಹುದು. ನೀವು ಹಾನಿ ಮಾಡಿದ್ರೆ ಯಾವ್ದಾದ್ರು ನಿಮ್ಗೆ ಅದು ಕಂಡು ಬಂದಿದೆ ಅಂದ್ರೆ ನ್ಯಾಯಾಧೀಶರಿಂದ, ನ್ಯಾಯಾಲಯದಿಂದ ನಿಮ್ಗೆ ಅದನ್ನ ವಸೂಲಿ ಮಾಡತಕ್ಕದ್ದು ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಕೋರ್ಟ್ ಕಾಂಪೆನ್ಸೇಷನ್ ಕೂಡ ನಿಮ್ಗಾಗುತ್ತೆ.
0: ಅಂದ್ರೆ ಒಟ್ಟಾರೆ ಈ ಗಲಭೆಗಳು ಎಷ್ಟೋ ಸಲ ಈ ಸೋಷಿಯಲ್ ಮೀಡಿಯಾಗಳಿಂದ ಪ್ರೇರಿತರಾಗಿ ಜಾಸ್ತಿ ಆಗ್ತವೆ ಅಂತ ಹೇಳ್ತಾರೆ.
1: ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಾನು ನೋಡಿದ್ದೇ ಬೇರೆ ಬಟ್ ಆದ್ರೆ ಸೋಷಿಯಲ್ ಮೀಡಿಯಾ ತೋರಿಸಿದ್ದೇ ಬೇರೆ ಅನ್ನೋ ತರ. ಸೊ ಇಲ್ಲಿ ಯಾವ್ದೇ ರೀತಿ ಗಲಭೆಗಳಿಗೆ ಒಂದೊಂದ್ಸರಿ ತಪ್ಪು ಮಾಹಿತಿ ಹಂಚೋದಾಗಿರ್ಬೋದು, ಜನರನ್ನು ಹಿಂಸೆಗೆ ಪ್ರೇರೇಪಿಸೋದು ಕೂಡ ಆಗಿರ್ಬೋದು. ಇನ್ನೊಂದು ಗುಂಪು ಮಾಡಿರೋ ಕೆಲಸನ ಸೋಷಿಯಲ್ ಮೀಡಿಯಾ ಬೇರೆ ತರ ತೋರಿಸೋ ಅಂತ ಇನ್ನೊಂದು ಬೇರೆ ಗುಂಪು ಬಂದು ಇನ್ನೊಂದಷ್ಟು ಜಗಳ ಮಾಡೋದು, ಇನ್ನೊಂದು ಗಲಭೆಯನ್ನ ಸೃಷ್ಟಿ ಮಾಡೋದು ಮಾಡ್ತಾರೆ.
0: ಈ ಗಲಭೆಯನ್ನ ನಿಯಂತ್ರಣ ಮಾಡಬೇಕಂದ್ರೆ ಪೊಲೀಸರು ಏನೇನು ಕ್ರಮ ತಗೋತಾರೆ?
1: ಈ ತರ ಸಂದರ್ಭದಲ್ಲಿ ಪೊಲೀಸರು ಗುಂಪನ್ನು ವಿಸರ್ಜಿಸಲು ಅಧಿಕಾರ ಹೊಂದಿರ್ತಾರೆ. ಸೊ ಲಾಠಿ ಚಾರ್ಜ್ ಅಥವಾ ಬಲ ಪ್ರಯೋಗ ಮಾಡಬಹುದು, ಅಗತ್ಯವಿದ್ದರೆ ಬಂಧನ ಕೂಡ ಮಾಡಬಹುದು. ಇವುಗಳು ಕಾನೂನಿನ ಪ್ರಕಾರ ಅನುಮತಿಯಲ್ಲಿರುತ್ತದೆ.
0: ತುಂಬಾ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಿ ವಕೀಲರಾದ ಗಗನಾ ಅವರೇ. ನಿಮಗೆ ನಮ್ಮ ಕೇಳುವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯಾಗಿದೆ 3:07:06. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾರ್ಸ್. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ದಿನಗಳಲ್ಲಿ ಎಲ್ಲರೂ ಪ್ಯಾಷನ್ ಪ್ರೇರೆ ಅಲ್ವಾ? ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಉಡುಗೆ ತೊಡುಗೆಗಳ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತೀವಿ. ಅದರಲ್ಲೂ ನಮ್ಮ ಹೆಣ್ಮಕ್ಳಂತೂ ಈ ಉಡುಗೆ ತೊಡುಗೆ ವಿಚಾರ ಬಂತು ಅಂದರೆ ಒಂದು ಕೈ ಮೇಲೆ ಅನ್ಬೋದು. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತಂದರೆ, ಇಂದಿನ ಹೊಂಬಿಸಿಲಿನಲ್ಲಿ ನಾವು ಭಾರತದ ವಿಭಿನ್ನ ರಾಜ್ಯಗಳ ಸಾಂಪ್ರದಾಯಿಕ ಉಡುಪುಗಳ ಬಗ್ಗೆ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪ್ರಶ್ನೆ ಕೇಳೋಕೆ ನಾನು ರೆಡಿಯಾಗಿದ್ದೀನಿ, ಉತ್ತರ ಕಳಿಸೋಕೆ ನೀವು ಕೂಡ ರೆಡಿಯಾಗಿದ್ದೀರಾ ಅಲ್ವಾ? ಉತ್ತರ ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9

1013 ಉತ್ತರದ ಜೊತೆ ಜೊತೆಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸೋದನ್ನ ಮರಿಬೇಡಿ. ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ 10 ಜನರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ. ಹಾಗಾದರೆ ತಡ ಯಾಕೆ, ಶುರು ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆಯ ಕಡೆಗೆ ಸಾಗೋಣ. ನಮ್ಮ ಪ್ರಶ್ನೆ ಹೀಗಿದೆ: ಜಮ್ಮು ಕಾಶ್ಮೀರದ ಮಹಿಳೆಯರು ಚಳಿಯಿಂದ ರಕ್ಷಿಸಿಕೊಳ್ಳಲು ಧರಿಸುವ ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಇರುವ ಉದ್ದನೆಯ ಸಾಂಪ್ರದಾಯಿಕ ಉಡುಪಿಗೆ ಏನೆಂದು ಕರೆಯುತ್ತಾರೆ? ಜಮ್ಮು ಕಾಶ್ಮೀರದ ಮಹಿಳೆಯರು ಧರಿಸುವ ಉಡುಪು ಇದು. ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಒಂಥರ ವರ್ಕ್ ಇರುತ್ತಂತೆ, ಸಾಂಪ್ರದಾಯಿಕ ಉಡುಪಿನ ಹೆಸರೇನು? ಫೆರಾನ್, ಲೆಹೆಂಗಾ, ಮೇಕ್ಲಾ ಚಾದರ್, ನವಾರಿ. ಇನ್ನೊಮ್ಮೆ ಆಪ್ಷನ್ಸ್: ಫೆರಾನ್, ಲೆಹೆಂಗಾ, ಮೇಕಲಾ ಚಾದರ್, ನವಾರಿ. ನಿಮ್ಮ ಆಪ್ಷನ್ಸ್ ಹೀಗಿದೆ. ಉತ್ತರ ಕಳಿಸೋಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊಂತೀನಿ. ಮೂಡಿ ಬರ್ತಾ ಇದೆ ಗೀತೆ ಕೊಡಗಿನ ಕಾವೇರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ಕೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಜಮ್ಮು ಕಾಶ್ಮೀರದ ಮಹಿಳೆಯರು ಚಳಿಯಿಂದ ರಕ್ಷಿಸಿಕೊಳ್ಳಲು ಧರಿಸುವ ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಇರುವ ಉದ್ದನೆಯ ಸಾಂಪ್ರದಾಯಿಕ ಉಡುಪಿಗೆ ಏನಂತ ಕರೀತಾರೆ ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಸುಧಾಭೂತಿ ಹಾಳ್ ಗಜಾನನ್ ಭಟ್ ಬೋಳನ್ಮಕ್ಕಿಯಿಂದ, ಹಾಗೆ ದೇವಕಿ ಬಾಬಾ ಕಲ್ಯಾಣ್ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಬಿಂದು ಪ್ರಕಾಶ್ ಹಾಗೆ ಉದಯ ಕರ್ಕೇರ್ ಉಡುಪಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆ, ವೇದಶೆಟ್ಟಿ ಕಾಳವರದಿಂದ, ಹಾಗೆ ಧಾರವಾಡದಿಂದ ಗಾಯತ್ರಿ ಕಲಬುರಗಿಯಿಂದ, ದತ್ತು ಹೊನ್ನೂರಲ್ಲಿ ಹನುಮಂತಪುರದಿಂದ, ಸಿದ್ದುಗಾವಡೆ ರಾಮನಕೊಪ್ಪದಿಂದ, ಹಾಗೆ ಹರಿಹರನ್ ವಿಜ್ಞಾನನಗರದಿಂದ ಗೋಪಾಲಕೃಷ್ಣ ಗುತ್ತೂರು, ಹಾಗೆ ಗುರುರಾಜ್ ಸೋಮ್ಯಾಜಿ ಜ್ಞಾನಭಾರತಿಯಿಂದ, ಹಾಗೆ ಮಂಜುನಾಥ್ ಬಡಿಗೇರ್ ಮತ್ತು ಬಹಳಷ್ಟು ಜನ ಕೇಳುಗರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದಿರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಫೆರಾನ್ ಸಾಂಪ್ರದಾಯಿಕ ಉಡುಪು ಜಮ್ಮು ಕಾಶ್ಮೀರದ್ದು. ಇದಕ್ಕೆ ಫೆರಾನ್ ಅಂತ ಕರೀತಾರೆ. ಕಾಶ್ಮೀರದ ತೀವ್ರ ಚಳಿಯಿಂದ ರಕ್ಷಿಸಿಕೊಳ್ಳಲು ಅಲ್ಲಿನ ಮಹಿಳೆಯರು ಮತ್ತು ಪುರುಷರು ಧರಿಸುವ ಸಡಿಲವಾದ ಉದ್ದನೆಯ ಉಣ್ಣನೆಯ ಗೌನ್ ತರಹದ ಉಡುಪಿಗೆ ಫೆರಾನ್ ಅಂತ ಕರೀತಾರಂತೆ. ಮಹಿಳೆಯರು ಧರಿಸುವ ಫೆರಾನ್ಗಳ ಕುತ್ತಿಗೆ ಮತ್ತು ತೋಳಿನ ಭಾಗದಲ್ಲಿ ಜರಿ ಮತ್ತು ದಾರದ ಅತ್ಯಂತ ಸುಂದರವಾದ ಕರಕುಶಲ ಕಸೂತಿ ಕೆಲಸ ಮಾಡಿರ್ತಾರಂತೆ. ಮತ್ತೊಮ್ಮೆ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ, ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪವಾದ ರೇಷ್ಮೆ ಉಡುಪಿನ ಹೆಸರೇನು? ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ, ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪದ ರೇಷ್ಮೆ ಉಡುಪಿನ ಹೆಸರೇನು ಅಂತ ನೀವು ನಮಗೆ ಸಂದೇಶ ಕಳಿಸ್ಬೇಕು. ಆಪ್ಷನ್ ಸಿಗಿದೆ, ಕಾಂಜೀವರಂ, ಪಟೋಲಾ, ಮೇಖಲಾ ಚಾದರ್, ಬಾಂದನಿ. ಕಾಂಜೀವರಂ, ಪಟೋಲಾ, ಮೇಖಲಾ ಚಾದರ್, ಬಾಂದನಿ. ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ. ಉತ್ತರ ಕಳುಹಿಸಬೇಕಾದ ವಾಟ್ಸಪ್ ಸಂಖ್ಯೆ ಕೂಡ ನಿಮಗೆ ಗೊತ್ತೇ ಇದೆ, 9480901013 9480901013. ಮೂಡಿ ಬರ್ತಾ ಇದೆ ಗಂಗಾ ಯಮುನಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

ಹೊಂಬಿಸಲು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪವಾದ ರೇಷ್ಮೆ ಉಡುಪಿನ ಹೆಸರೇನು ಅಂತ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತಾಗಿ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ಇಂದ, ಪೂಜಾ ದಾವಣಗೆರೆಯಿಂದ, ನಿತ್ಯ ನೆಲಮಂಗಲದಿಂದ, ಹಾಗೆ ದೇವಿ ಸಿಂಗ್, ಸರೋಜಾ ಸಿಂಗ್, ನೇತ್ರ ಕೆಂಗೇರಿ, ಪದ್ಮಶ್ರೀ ಕುಟುಂಬದವರು, ಹಾಗೆ ಸವಿತಾ, ಅಶೋಕ್, ಲಿಂಗಯ್ಯ ಮತ್ತೆ ಹಸನ್ ಸಾಬ್, ಸಿಂಧು ಇಂದರಗಿಯಿಂದ, ಶಿಯಾನ್ ಹರಿಹರದಿಂದ, ಈರಣ್ಣ ಮುದ್ನೂರ್ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸೋಮಶೇಖರ್ ಕತಾರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ ಸರಿಯಾದ ಉತ್ತರ ಮೇಖಲಾ ಚಾದರ್. ಮೇಖಲಾ ಚಾದರ್ ಅಸ್ಸಾಂನ ಸಾಂಪ್ರದಾಯಿಕ ಉಡುಪು. ಇದು ಎರಡು ಮುಖ್ಯ ಭಾಗಗಳನ್ನ ಹೊಂದಿರುತ್ತಂತೆ. ಒಂದು ಲಂಗದಂತೆ ಸುತ್ತಿಕೊಳ್ಳುವ ಭಾಗವನ್ನ ಮೇಖಲಾ ಎಂದು ಕರೆದ್ರೆ

ಮೊಲಗಂತೆ ಮೇಲ್ಭಾಗದಲ್ಲಿ ಧರಿಸುವ ಭಾಗವನ್ನ ಚಾದರ್ ಅಂತ ಕರೀತಾರಂತೆ. ಇದನ್ನ ಸಾಮಾನ್ಯವಾಗಿ ಅಸ್ಸಾಂನ ಪ್ರಸಿದ್ಧ ಮುಗಾ ಸಿಲ್ಕ್ಸ್ ನಿಂದ ತಯಾರಿಸ್ತಾರೆ. ಸರಿಯಾದ ಉತ್ತರ ನೀಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನಂತ ಕರೀತಾರೆ? ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013948090101013. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಸ್ವಸ್ತಿಕ್ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
4: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
3: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಸಮಯ ಆಗಿದೆ 3:33:30 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ನಮ್ದಾಗಿತ್ತು. ಉತ್ತರ ಕಳಿಸಿದವರು ನಳಿನಾ ಉಮೇಶ್, ರಮ್ಯಾ ಅರಿಶಿನಕುಂಟೆಯಿಂದ ಶ್ರೀಮಂತ್ ಹೊಸಮನಿ, ಹಾಗೆ ರಘುನಾರಾಯಣ್, ದಿಲೀಪ್ ಕಲ್ಯಾಣ್ಕರ್, ಜಗದಾಂಬಿಕಾ ಹಂಸವೇಣಿ ಹಂಪಿಯಿಂದ, ಜಾಫರ್ ವಸೀಂ ಅಲಿ ಜಗಳೂರಿನಿಂದ, ಹಾಗೆ ಸಿಎನ್ ಲಕ್ಷ್ಮಣ್ ಮಲ್ಲೇಶ್ವರಂಯಿಂದ, ಮಂಜುನಾಥ್ ಬಡಿಗೇರ್ ಕನ್ನೋಳಿಯಿಂದ ಗುರುರಾಜ್ ಕುಟುಂಬದವರು, ಹಾಗೆ ಶಾನ್ ಅಗಲ್ಕೆರ, ಸುಮನ್ ಸಮನ್ವಿತ್, ಹಾಗೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಮಂಜುಳಾ ಆದರ್ಶ ಸಂಸ್ಥೆಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ಜಯಾ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಕೂಡ ಸಂದೇಶವನ್ನು ಕಳಿಸಿದ್ದೀರಾ. ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ನವಾರಿ ಸೀರೆ ಅಂತ ಕರೀತಾರೆ. ನವ ಎಂದರೆ 9. ಮರಾಠಿ ಸಂಸ್ಕೃತಿಯಲ್ಲಿ 9 ಗಜದ ಸೀರೆಗೆ ನವಾರಿ ಅಂತ ಕರೀತಾರಂತೆ. ಇದನ್ನು ಧರಿಸುವ ಶೈಲಿ ಧೋತಿಯನ್ನ ಹೋಲುತ್ತೆ. ಇದು ಮಹಿಳೆಯರಿಗೆ ಆರಾಮದಾಯಕವಾದಂತಹ ಚಲನೆಗೆ ಮತ್ತು ಯುದ್ಧ ಇತಿಹಾಸದ ದಿನಗಳಲ್ಲಿ ಕುದುರೆ ಸವಾರಿ ಮಾಡೋಕೆ ನೆರವಾಗ್ತಾ ಇತ್ತು. ಇದರೊಂದಿಗೆ ಮೂಗಿಗೆ ಧರಿಸುವ ಸಾಂಪ್ರದಾಯಿಕ ನಾಥ್ ಅಂದರೆ ಮುತ್ತಿನ ಮೂಗುತಿ ಅತ್ಯಂತ ಪ್ರಸಿದ್ಧವಾಗಿದೆ. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನು ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ? ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನ ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ? ನೀವು ರಾಜ್ಯದ ಹೆಸರನ್ನ ಬರೆದು ನಮಗೆ ಕಳಿಸ್ಬೇಕು. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬಂದು ಆದಷ್ಟು ಬೇಗ ತಲುಪಲಿ ಅಂತ ಹೇಳ್ತಾ, ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆ. ಅಮೃತ ವರ್ಷಿಣಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಸಂಯೋಜನೆ ಇದೆ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನು ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ ಅಂತ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಸುಜಾತಾ ಗೋಪಾಲ್ ದೊಡ್ಡಬಳ್ಳಾಪುರದಿಂದ, ರಂಜಿತಾ ಪುತ್ತೂರು ಸುನಂದಾಸ್ ಕಂದಾಲೆಯ ಒಟ್ಟಿಂದ, ಹಾಗೆ ಗಾಯತ್ರಿ ಚಂದ್ರಶೇಖರ್ ಜಯರಾಮ್ ಟೈಲರ್ ಸಾಗರದಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಹಾಗೆ ಶ್ವೇತಾ ಹೆಗಡೆ ವಿಜಯಪುರದಿಂದ, ನುಂಕಪ್ಪ ಕಾಂಬಳೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಶ್ ನೂತನ್ ಆಸ್ಟ್ರೇಲಿಯಾದಿಂದ, ವೇದಶೆಟ್ಟಿ ಕಾಳವರದಿಂದ, ಹಾಗೆಯೇ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಲತಾ ದಿನೇಶ್ ಗಂಗಣ್ಣನಹಳ್ಳಿಯಿಂದ, ಹ್ಯಾಬಿಲ್ ರಾಘವೇಂದ್ರ, ಬಿ ಎಂ ವಿಶ್ವನಾಥ್, ಹಾಗೆ ಮಂಜುನಾಥ್ ಇಂದರಗಿ ಮೀನಾಕ್ಷಿ ಎಂಟನೇ ಮೈಲಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 2832 ಇವರ ಹೆಸರು ಬರೆದಿಲ್ಲ, ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಅದಕ್ಕೂ ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕೇರಳ. ಕೇರಳದಲ್ಲಿ ಸಾಂಪ್ರದಾಯಿಕ ಉಡುಪಾದ ಕಸವು ಸೀರೆಯನ್ನು ಅಲ್ಲಿನ ಸರಳತೆ ಮತ್ತು ಸೌಂದರ್ಯದ ಸಂಕೇತ ಆಗಿದೆ. ಓಣಂ ಹಬ್ಬ ಮತ್ತು ವಿಶು ಹಬ್ಬ ಹಾಗೂ ಮದುವೆ ಸಮಾರಂಭಗಳಲ್ಲಿ ಕೇರಳದ ಮಹಿಳೆಯರು ಮುಡಿಗೆ ಮಲ್ಲಿಗೆ ಹೂ ಮುಡಿದು ಈ ಬಿಳಿ ಚಿನ್ನದ ಬಣ್ಣದ ಸೀರೆಯನ್ನು ಧರಿಸಿ ಸಾಂಪ್ರದಾಯಿಕ

ನೃತ್ಯವನ್ನ ಮಾಡ್ತಾರೆ. ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ: ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ದಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕವಾದ ಉಡುಪಿನ ಹೆಸರೇನು? ತುಂಬಾ ಸರಳವಾದ ಪ್ರಶ್ನೆ. ಪ್ರಶ್ನೆ ಇನ್ನೊಮ್ಮೆ: ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ಡಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕ ಉಡುಪಿನ ಹೆಸರೇನು? ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013 9480101013. ನಿಮಗಿರುವ ಕಾಲಾವಕಾಶ, ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಅಂಡಮಾನ್ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸಮಯ ಆಗಿದೆ 3:57 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಪ್ರಶ್ನೆಯನ್ನ ಕೇಳಿದ್ವಿ, ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ಡಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕ ಉಡುಪಿನ ಹೆಸರೇನು ಅಂತ ಸರಿಯಾದ ಉತ್ತರವನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ. ಇಂದುಮತಿ ಹರಿಹರದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆ ವಾಣಿಶ್ರೀ ಉತ್ತರಹಳ್ಳಿಯಿಂದ, ವಾಸುಕಿ ಡೋಯಿಜೋಡೆ, ಹಾಗೆ ಗಿರೀಶ್ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿಲ್ ಕುಷ್ಟಗಿ, ಸುಮಿತ್ರಾ ಸಂಡೂರ್, ಗೋಪಾಲ್ ಕೃಷ್ಣ ಗುತ್ತೂರು, ಶ್ರುತಿ ಬಿಎಂ, ಹಾಗೆ ಚಿತ್ರದುರ್ಗದಿಂದ ಡಾಕ್ಟರ್ ರಾಜೇಶ್ ನಾಯಕ್, ಶಿವಮೊಗ್ಗದಿಂದ ಅರಕೇರಿಯಿಂದ ಪಂಡಿತ್ ಸಾರ್ವಾಳಾಗೆ, ವರಲಕ್ಷ್ಮಿ ಪೀಣ್ಯದಿಂದ, ಉಷಾ ಪ್ರಕಾಶ್, ಹಾಗೇನೆ ಮತ್ತಷ್ಟು ಜನರ ಉತ್ತರ ಬಂದು ತಲುಪಿದೆ. ಪೂಜಾ ದಾವಣಗೆರೆಯಿಂದ, ಶ್ರೀಮಂತ್ ಹೊಸ್ಮನಿಯಿಂದ, ಹಾಗೆ ಬಿಂದು ಪ್ರಕಾಶ್, ಮಂಜುನಾಥ್ ಬಡಿಗೆ, ಮತ್ತು ಅನಿಲ್ ಕುಷ್ಟಗಿಯಿಂದ, ಸಿಂಧು, ಪದ್ಮಶ್ರೀ ಕುಟುಂಬದವರು, ಶ್ರವಂತ್, ಹಾಗೆ ಭಾಳಷ್ಟು ಜನ ಕೂಡ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ಈರಣ್ಣ ಮುದನೂರ್, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಘಾಗ್ರಾ ಚೋಲಿ ಅಥವಾ ಚನಿಯಾ ಚೋಲಿ. ಸರಿಯಾದ ಉತ್ತರ ಘಾಗ್ರಾ ಚೋಲಿ ಅಥವಾ ಚನಿಯಾ ಚೋಲಿ. ರಾಜಸ್ಥಾನ್ ಮತ್ತು ಗುಜರಾತ್ನ ಸಂಸ್ಕೃತಿಯಲ್ಲಿ ಘಾಗ್ರಾ ಚೋಲಿಗೆ ವಿಶೇಷವಾದ ಸ್ಥಾನ ಇದೆ. ಸುತ್ತಳತೆ ಹೆಚ್ಚಿರುವ ಬಣ್ಣ ಬಣ್ಣದ ಲಂಗ, ಇದನ್ನು ಘಾಗ್ರಾ ಅಂತಾರೆ. ಕಸೂತಿ ಇರುವ ಬ್ಲೌಸನ್ನು ಚೋಲಿ ಅಂತ ಕರೀತಾರೆ ಮತ್ತು ತಲೆಯ ಮೇಲೆ ಓಡ್ನಿ ಅಥವಾ ದುಪ್ಪಟ್ಟವನ್ನು ಧರಿಸ್ತಾರೆ. ನವರಾತ್ರಿಯ ಡಾಂಡಿಯಾ ಮತ್ತು ಗರ್ಭಾ ನೃತ್ಯದ ಸಮಯದಲ್ಲಿ ಈ ಉಡುಪು ಇಡೀ ವಾತಾವರಣಕ್ಕೆ ರಂಗ್ ತರುತ್ತದೆ. ಕೇಳಿದ್ರಲ್ಲ ಕೇಳುಗರೆ, ಭಾರತದ ವೈವಿಧ್ಯತೆಯಲ್ಲಿ ಏಕತೆಯ ಸೌಂದರ್ಯ ಅಡಗಿರೋದೇ ನಮ್ಮ ವಿಭಿನ್ನ ರಾಜ್ಯಗಳ ಉಡುಗೆ ತೊಡುಗೆಗಳಲ್ಲಿ. ಉಡುಗೆಯಲ್ಲಿ ವೈವಿಧ್ಯತೆ ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎನ್ನುವ ಹೆಮ್ಮೆ ನಮ್ಮದು ಅಲ್ವಾ? ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಸಮಯ ಆಗಿದೆ ಸರಿಯಾಗಿ 3:52:57 ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಇಂದಿನ ಹೊಂಬಿಸಿಲಿನಲ್ಲಿ ಪ್ರಶ್ನೆಗಳು, ಮಾಹಿತಿ ಹಾಗೂ ಹಾಡುಗಳು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ

9 ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕೇಳ್ತಾ ಇದ್ದೀರಿ ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ ಕಂಪನಾಂಕ 101.3 ಮ್ಯೂಸಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 4:02:19. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ವಿಸ್ಮಯ ಜಗತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ, ಜಗತ್ತಿನ ಯಾವ ಕುತೂಹಲಕರವಾದ ಸಂಗತಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದೆ, ಇದ್ರೆ ಜೊತೆಯಾಗಿರಿ. ಇದು ಬೆಂಗಳೂರು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಮ್ಯೂಸಿಕಲಿ ಯೋರ್ಸ್.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 4:13. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ನಾವು ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರ್ ಗುಹೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಇದು ಭಾರತದ ಅತ್ಯಂತ ನಿಗೂಢವಾದ ಮತ್ತು ಐತಿಹಾಸಿಕ ಸ್ಥಳಗಳಲ್ಲಿ ಒಂದು. ಸೋನ್ ಭಂಡಾರ ಅಂದರೆ ಕನ್ನಡದಲ್ಲಿ ಚಿನ್ನದ ಭಂಡಾರ ಅಥವಾ ಚಿನ್ನದ ಖಜಾನೆ ಅಂತ ಅರ್ಥ. ಇಲ್ಲಿ ಭಾರೀ ಪ್ರಮಾಣದ ಚಿನ್ನ ಮತ್ತು ರಹಸ್ಯವಾದ ನಿಧಿ ಅಡಗಿದೆ ಎಂದು ಬಲವಾದ ನಂಬಿಕೆ ಇರೋದ್ರಿಂದ ಈ ಹೆಸರು ಬಂದಿದ್ಯಂತೆ. ವೈಭಾರ ಬೆಟ್ಟದ ತಪ್ಪಲಿನಲ್ಲಿ ಕಲ್ಲಿನಿಂದ ಕೆತ್ತಲಾದ ಎರಡು ಕೃತಕ ಗುಹೆಗಳ ಮಧ್ಯೆ ಇದು ಇದೆ. ಇವು ಮುಖ್ಯವಾಗಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಗುಹೆಗಳು. ಜೈನ ಸನ್ಯಾಸಿಗಳು ಇಲ್ಲಿ ಬಂದು ವಾಸಿಸ್ತಾ ಇದ್ರು ಮತ್ತು ಧ್ಯಾನ ಮಾಡ್ತಾ ಇದ್ರಂತೆ. ಗುಹೆಯ ಒಳಗಡೆ ಜೈನ ತೀರ್ಥಂಕರರ ಸುಂದರವಾದ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಎರಡು ಗೀತೆಗಳ ನಂತರ ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಸೂರ್ಯವಂಶ ಚಿತ್ರದಿಂದ ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ, ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ವಿ ರವಿಚಂದ್ರನ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿ ಬಂದ ಸ್ನೇಹ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 4:25 ವಿಸ್ಮಯ ಜಗತ್ತಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಇವತ್ತು ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರ್ ಅಂದರೆ ಚಿನ್ನದ ಭಂಡಾರ, ಚಿನ್ನದ ಖಜಾನೆಯ ಬಗ್ಗೆ ಅಂದರೆ ಮಾತಾಡ್ತಾ ಇದ್ವಿ. ಸೋನ್ ಭಂಡಾರ್ ಅನ್ನೋದು ಅದರ ಹೆಸರು. ಈ ಗುಹೆ ಪ್ರವಾಸಿಗರನ್ನ ಆಕರ್ಷಿಸೋಕೆ ಮುಖ್ಯ ಕಾರಣ ಅದರ ಸುತ್ತಲಿರುವ ನಿಧಿಯ ಕಥೆಗಳಂತೆ. ಮಗಧ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ಬಿಂಬಿಸಾರನು ತನ್ನ ಅಪಾರವಾದ ಚಿನ್ನ ಮತ್ತು ರಹಸ್ಯ ನಿಧಿಯನ್ನ ಶತ್ರುಗಳಿಂದ ರಕ್ಷಿಸೋಕೆ ಈ ಗುಹೆಯಲ್ಲಿ ಬಚ್ಚಿಟ್ಟಿದ್ದ ಅಂತ ನಂಬಲಾಗಿದೆ. ಗುಹೆಯ ಒಳಗಡೆ ಒಂದು ದೊಡ್ಡ ಕಲ್ಲಿನ ಗೋಡೆ ಇದೆಯಂತೆ. ಇದರ ಹಿಂದೆ ಚಿನ್ನದ ಖಜಾನೆ ಇದೆ ಅಂತ ಹೇಳ್ತಾರೆ. ಗುಹೆಯ ಗೋಡೆಯ ಬಾಗಿಲನ್ನ ತೆರೆಯೋಕೆ ವಿಶಿಷ್ಟವಾದ ಶಂಖ ಲಿಪಿಯಲ್ಲಿ ಕೆಲವು ಮಂತ್ರಗಳನ್ನ ಕೆತ್ತಿದಾರಂತೆ. ಯಾರಾದರೂ ಈ ಲಿಪಿಯನ್ನ ಸರಿಯಾಗಿ ಓದಿ ಮಂತ್ರವನ್ನ ಪಠಿಸಿದ್ರೆ ಆ ಕಲ್ಲಿನ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆದರೆ ಇಂದಿಗೂ ಆ ಲಿಪಿಯನ್ನ ಯಾರಿಂದಲೂ ಸಂಪೂರ್ಣವಾಗಿ ಡಿಕೋಡ್ ಮಾಡೋಕೆ ಸಾಧ್ಯ ಆಗಿಲ್ಲ. ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದಾಗ ಈ ಗುಹೆಯೊಳಗಿನ ನಿಧಿಯ ಕಥೆಯನ್ನ ಕೇಳಿ ಅದನ್ನ ಲೂಟಿ ಮಾಡೋಕೆ ಪ್ರಯತ್ನ ಪಟ್ರಂತೆ. ಕಲ್ಲಿನ ಬಾಗಿಲನ್ನ ಒಡೆಯೋಕೆ ಫಿರಂಗಿ ಮೂಲಕ ಗುಂಡಿನ ದಾಳಿಯನ್ನ ಕೂಡ ನಡೆಸಿದ್ರು. ಹಾಗಾದ್ರೆ ಆ ಗುಂಡಿನ ದಾಳಿಗೆ ಗುಹೆಯ ಬಾಗಿಲು ಓಪನ್ ಆಯ್ತಾ, ಮುಂದೇನಾಯ್ತು ಅಂತ ತಿಳ್ಕೊಳ್ಳೋಣ ಈ ಗೀತೆಗಳ ನಂತರ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಬಿಹಾರದ ರಾಜಗೀರ್ ಗುಹೆಯಲ್ಲಿರುವ ಸೋನ್ ಭಂಡಾರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಗುಹೆಯ ಬಾಗಿಲನ್ನು ತೆರೆಯೋಕ್ಕೆ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿದ್ರು ಕೂಡ ಬಾಗಿಲು ಒಡೆಯುವ ಬದಲು ಫಿರಂಗಿ ಗುಂಡು ತಗಲಿ ಅಲ್ಲಿ ಕೇವಲ ಒಂದು ಗುರುತು ಮಾತ್ರ ಉಳಿದುಕೊಂಡಿತು. ಆ ಗುರುತನ್ನು ಇಂದಿಗೂ ಕೂಡ ಗುಹೆಯ ಗೋಡೆಯ ಮೇಲೆ ನಾವು ನೋಡಬಹುದು. ಬ್ರಿಟಿಷರು ಕೂಡ ನಿಧಿಯನ್ನು ಹೊರಗೆ ತೆಗೆಯೋಕ್ಕೆ ಸಾಧ್ಯ ಆಗದೆ ತಮ್ಮ ಸೋಲನ್ನು ಒಪ್ಕೋಬಿಡ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಸೋನ್ ಭಂಡಾರವು ಕೇವಲ ಒಂದು ಕಲ್ಲಿನ ಗುಹೆಯಲ್ಲ, ಇದು ಜೈನ ಧರ್ಮದ ಪವಿತ್ರ ಧ್ಯಾನ ಕೇಂದ್ರ ಹಾಗೂ ಇಂದಿಗೂ ವಿಜ್ಞಾನಿಗಳಿಗೆ ಮತ್ತು ಇತಿಹಾಸಕಾರರಿಗೆ ಸವಾಲಾಗಿ ಉಳಿದಿರುವಂಥ ಒಂದು ನಿಗೂಢ ನಿಧಿಯ ತಾಣ ಅಂತಾನೆ ಹೇಳಬಹುದು.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಂದಿನ ವಿಸ್ಮಯ ಜಗತ್ತಿನ ಅಲ್ಲಿ ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಸಮಯ ಆಗಿದೆ 4:50:55. ವಿಸ್ಮಯ ಜಗತ್ತಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತು ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಕೂಡ ಮುಗಿಸೋ ಸಮಯ ಬಂದಾಯಿತು. ನಿಮಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಹಾಗೂ ನನ್ನ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 5:05:18. ನೀವಿದ್ದೀರಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾನು ನಿಮ್ಮ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಬೆಳಿಗ್ಗೆಯಿಂದ ಸಂಜೆ ಆಗೇ ಹೋಯ್ತು. ಸಮಯ ಹೇಗೋಡುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ಕ್ಷಣನೂ ವಿಮಾನ ಹಾರಾಟಕ್ಕಿಂತ ತುಂಬಾನೇ ಜೋರಾಗಿದೆ ಅಂತಾನೆ ಹೇಳ್ಬೋದು. ಹೌದು, ಈ ಸಮಯದಲ್ಲಿ ಸಮಯನ ನಾವು ಹಿಡಿತಾ ಇದ್ದೀವೋ, ನಮ್ಮನ್ನ ಸಮಯ ಹಿಡಿತಾ ಇದೆಯೋ ಒಂದು ಗೊತ್ತಾಗ್ತಿಲ್ಲ. ಸಮಯ ನಾವು ಜೊತೆ ಜೊತೆಗೆ ಓಡ್ತಾ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಎಲ್ಲ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇರೋ ಲೈಫ್ ಸ್ಟೈಲ್ ಲೈಫ್ ಸ್ಪ್ಯಾನ್ ಅಲ್ಲಿ ನಾವು ಲೈಫ್ ಸ್ಟೈಲ್ನ ಸೂಪರ್ ಆಗಿ ಇಟ್ಕೊಂಡ್ರೆ ಲೈಫ್ ಬಿಂದಾಸ್ ಆಗಿರುತ್ತೆ ಅಲ್ವಾ? ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇವತ್ತಿನ ಒಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರು ವೆದರ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಕಣ್ರಿ. ಸಾಕಷ್ಟು ಕಡೆ ಟ್ರಾಫಿಕ್ ಜಾಮು ಕೂಡ ಇದೆ ಅಂತ ಕೇಳ್ಪಟ್ಟೆ. ಆ್ಯಕ್ಚುಲಿ ಎಲ್ಲಿ ಅಂತ ಹೇಳಿದ್ರೆ ಗೊರಗುಂಟೆ ಪಾಳ್ಯ ಸೈಡು ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೇನೆ ಅದು ಬಿಟ್ಟರೆ ಪ್ಯಾಲೇಸ್ಗುಟ್ಟಳ್ಳಿ ಸೈಡು ಕೂಡ ಸ್ವಲ್ಪ ಒಂದು ಮಿನಿಮಲ್ ಆದಂತಹ ಟ್ರಾಫಿಕ್ ಜಾಮ್ ಕಾಣಿಸ್ತಾ ಇದೆ. ಇನ್ನು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಅಂತೂ ಕೇಳೋದೇ ಬೇಡ. ಆಲ್ಮೋಸ್ಟ್ ಈ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನೋಡಿಕೊಂಡು ಟ್ರಾವೆಲ್ ಮಾಡಿ, ಜೊತೆ ಜೊತೆಗೆ ನಮ್ಮ ಆಕಾಶವಾಣಿ ಜೊತೆ ಸಾಗ್ತಾ ಹೋಗಿ ನಿಮ್ಮ ಪಯಣ ಏನಿರುತ್ತೆ ಅದು ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾದಂತಹ ಟಾಪಿಕ್ ಅಂತ ಹೇಳಿದೆ. ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಹಿಂಬದಿ ಸವಾರರ ಬಗ್ಗೆ ಮಾತನಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೌದು, ಅದು ಹಿಂಬದಿ ಸವಾರರು ಅಂದರೆ ಬೈಕಲ್ಲಿ ಕುತ್ಕೊಂಡು ಹೋಗೋರು ಅನ್ನುವಂಥ ಅಷ್ಟೇ ಸೀಮಿತವಾದಂತಹ ಮಾತಲ್ಲ. ಬಸ್ಸಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ಕಾರಲ್ಲಿರ್ಬೋದು, ಬೈಕಲ್ಲಿರ್ಬೋದು ಅಥವಾ ಸೈಕಲಲ್ಲೂ ಇರಬಹುದು. ಸೊ ಈ ಹಿಂಬದಿ ಸವಾರರ ಪರಿಸ್ಥಿತಿ ಹೇಗಿರುತ್ತೆ ಅವರ ಪ್ರಯಾಣದಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋಣ ಅನ್ನುವಂಥ ಒಂದು ಕುತೂಹಲ. ನಂದಂತೂ ಒಂದಷ್ಟು ಕ್ರೇಜಿ ಕತೆಗಳಿದೆ. ಸೊ ಆ ಎಲ್ಲ ಕತೆಗಳ ಜೊತೆ ನಿಮ್ಮ ಜೊತೆ ಸಾಕ್ತಾ ಹೋಗ್ತೀನಿ. ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನೀವು ನಮಗೆ ವಾಟ್ಸಪ್ ಮಾಡಬಹುದು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮದೇ ಯಾವ್ದಾದ್ರೂ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ನೀವು ಆರಾಮಾಗಿ ಹಂಚ್ಕೋಬಹುದು. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9408090103. ಈ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶಗಳನ್ನು ಕಳಿಸಬಹುದು. ಸೊ ನೀವು ಯಾವತ್ತಾದರೂ ಬೈಸಿಕಲ್ಲು, ಬೈಕು ಅಥವಾ ಬೇರೆ ಯಾವುದಾದ್ರೂ ಕಾರು, ಯಾವುದೇ ವಾಹನಗಳಿರಲಿ, ಅದರ ಜೊತೆನಲ್ಲಿ ಹಿಂಬದಿನಲ್ಲಿ ಕೂತ್ಕೊಂಡು ಸವಾರಿ ಮಾಡ್ತೀರಾ ಅಂದರೆ ನಿಮ್ಮ ಅನುಭವ ಹೇಗಿತ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು? ಸೂಪರ್ ಆಫ್ ಸೋ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಸೊ ಫ್ರಮ್ ಸೊ ಚಿತ್ರದ ಗೀತೆಯನ್ನ ನಾವು ಕೇಳ್ಕೊಂಡು ಬಂದ್ವಿ. ಸೊ ಯಾಕೆ ಈ ಹಾಡನ್ನು ಪ್ರಸಾರ ಮಾಡಿದೆ ಅಂತ ಹೇಳಿ ಬಹುಶಃ ನೀವು ಗೆಸ್ ಮಾಡಿದ್ದೀರಾ. ನನ್ನ ಟಾಪಿಕ್ಗೂ ಈ ಹಾಡಿಗೂ ಸ್ವಲ್ಪ ರಿಲೇಟೆಡ್ ಅಂತಲೇ ಹೇಳಬಹುದು. ಈ ಒಂದು ಸ್ಕೂಟರ್ ಸಾಂಗ್ ಅಂತಲೇ ಫೇಮಸ್ ಆದಂತಹ ಗೀತೆಯಲ್ಲಿ ಒಂದು ವಿಭಿನ್ನವಾದಂತಹ ಪ್ರೇಮ ಕಥೆ ಇದೆ. ಸೊ ಈ ಕಥೆಯ ಜೊತೆ ನಮ್ಮ ಇವತ್ತಿನ ಟಾಪಿಕ್ ಜೊತೆ ಸಾಗ್ತಾ ಹೋಗೋಣ. ಸೊ ಕಾರ್ಯಕ್ರಮದಲ್ಲಿ ಹಾಡು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆಯ ಬಾನಿನಲ್ಲಿ ಸುಮಧುರವಾದ FM ಹಾಡುಗಳು ಕೇಳೋದೆ ಖುಷಿ, ಧನ್ಯವಾದ ಅಂತ ಹೇಳಿ ಪದ್ಮಶ್ರೀಧರ್ ಪನ್ನಘಟ್ಟಿ ಅನಂತ್ ಕುಮಾರ್ ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ ಅಂತ ಹೇಳ್ತಾ ಸೊ ಬೆಂಗಳೂರಲ್ಲಿ ಹೇಳ್ತಾ ಇದ್ದೆ ಟ್ರಾಫಿಕ್ ಜಾಮಲ್ಲಿ ಸಾಗೋದು ಸಿಕ್ಕಾಪಟ್ಟೆ ತಲೆನೋವು ಅಂತ. ಸೊ ನಿಮಗೂ ಈ ಥರ ಅನುಭವ ಆಗಿರಬಹುದೇನೋ, ನನಗಂತೂ ಗೊತ್ತಿಲ್ಲ, ನನಗಂತೂ ಸುಮಾರು ಸಲ ಆಗಿದೆ. ಸೊ ಈ ಟ್ರಾಫಿಕ್ಕಲ್ಲಿ ನಿಂತು ಕೂತು ಹೇಗಪ್ಪ ಕಾಲ ಕಳೆಯೋದು ಅಂತ ಹೇಳಿ ಬೇಸರದಿಂದ ಇದ್ದಾಗ ಏನು ಮಾಡ್ತಿದ್ದೆ ಗೊತ್ತಾ? ಏನೂ ಇಲ್ಲ, ಸಿಂಪಲ್, ನಮ್ಮ FM ರೇನ್ಬೋನ ಕೇಳ್ತಾ ಇದ್ರೆ ಆ ಪಯಣ ನಿಜವಾಗ್ಲೂ ಕಷ್ಟ ಅಂತ ಅನ್ಸೋದಿಲ್ಲ, ತುಂಬ ಸುಲಭ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ಹಾಡುಗಳು ಕಿವಿ ಮೇಲೆ ಬೀಳ್ತಾ ಇದ್ರೆ ಆ ಸಮಯ ಓಡೋದೇ ಗೊತ್ತಾಗಿರಲ್ಲ. ಸೊ ಫೈನಲಿ ನಮ್ಮ ಟಾಪಿಕ್ ಬಂದ್ಬಿಡೋಣ. ಇವಾಗ ಹಿಂಬದಿ ಸವಾರರ ಕಥೆಗಳು ಅಂತ ಹೇಳಿದೆ, ಸಾಕಷ್ಟು ಜನ ಅನ್ಕೊಂಡಿರ್ತೀವಿ ಸೈಕಲಲ್ಲಿ ಹಿಂದೆ ಕುತ್ಕೊಂಡು ಹೋಗೋದು ಒಳ್ಳೆ ಮಜಾ ಇರುತ್ತೆ ಅಂತ. ಹೌದು, ಅದರಲ್ಲೂ ನನ್ನ ಒಂದು ಕ್ರೇಜಿ ಕತೆ ಅಂತ ಹೇಳಿದೆ. ಸೊ ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರ ಹತ್ರ ಸೈಕಲ್ ಇತ್ತು. ಆ್ಯಕ್ಚುಲಿ ಅವ್ರ ಹೆಸರು ಅಪೂರ್ವ ಅಂತ, ಈಗ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ನನಗೆ ಯಾವುದೇ ಐಡಿಯಾ ಇಲ್ಲ. ಸೊ ಅವರೊಬ್ಬರ ಹತ್ರನೇ ಸೈಕಲ್ ಇದ್ದಿದ್ದು, ಅವರು ಸೈಕಲ್ ತರ್ತಾಯಿದ್ರು, ಅವ್ರು ನನಗೆ ಬಹಳ ಕ್ಲೋಸ್ ಫ್ರೆಂಡ್ ಕೂಡ ಆಗಿದ್ದರು. ಅವರು ಏನು ಮಾಡ್ತಾಯಿದ್ರು, ಸರಿ ಆನ್ ದ ವೇ ಅವ್ರ ಮನೇನು ನಮ್ಮ ಮನೆ ಹತ್ರ ಇದ್ದಿದ್ದರಿಂದ ಡ್ರಾಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೂಡಿಸ್ಕೊಂಡು ಹೋಗ್ತಾಯಿದ್ರು. ಆದರೆ ಕೆಲವೊಂದು ಕಡೆ ಅವ್ರಿಗೆ ಸೈಕಲ್ ತುಳಿಯೋಕ್ಕಾಗ್ತಾ ಇರಲಿಲ್ಲ, ನಾನು ಹಿಂದೆ ಕೂತಿದ್ರಿಂದ. ಹಾಗಂತ ನಾನೇನು ಅಷ್ಟೊಂದು ವೆಯ್ಟ್ ಇದ್ದೆ ಅಂತ ಹೇಳಿ ಯಾರೂ ಅಂದ್ಕೋಬೇಡಿ. ಜಸ್ಟ್ ಅಂದರೆ ಅಪ್ಪಲ್ಲಿ ಸೈಕಲ್ ಓಡಿಸೋದು ಬಹಳ ಕಷ್ಟ ಆಗ್ತಾಯಿತ್ತು. ಆದರೆ ಅವರು ಅವಾಗ ಏನು ಮಾಡೋರು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಮಾಡಿಬಿಡೋರು. ಯಾಕಂತ ಹೇಳಿದ್ರೆ ಅಪ್ಪಲ್ಲಿ ನಾನು ಸೈಕಲ್ ತುಳಿಬೇಕು ಅಂತ ಹೇಳಿ ಕೊಟ್ಬಿಡೋರು. ನಾನು ಒಂದ್ಸಲ ಏನು ಮಾಡಿದೆ, ನನಗೆ ಇನ್ನೂ ಸೈಕಲ್ ತುಳಿಯೋಕೆ ಬರದೆ ಆ ಸೈಕಲಿಂದ ಇಬ್ಬರು ಬಿದ್ದಿದ್ವಿ. ಸೊ ಈ ಕತೆ, ಈ ನೆನಪು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಾಗಿದ್ದ ಹಿಸ್ಟ್ರಿನೇ ಇಲ್ಲ ಅಂತ ಹೇಳ್ಬೋದು.

ಸಾಕಷ್ಟು ಜನ ಯಾರಾದರೂ ಸೈಕಲ್ ಹೋಗ್ಬೇಕಾರೆ ಅಥವಾ ಈ ಥರ ಏನಾದ್ರೂ ಓದ್ಬೇಕಾರೆ ನನಗಿದು ಬಹಳ ನೆನಪಾಗುತ್ತೆ. ಐ ಮಿಸ್ ಯು ಅಪೂರ್ವ, ಎಲ್ಲಿದ್ದೀರೋ ಹೇಗಿದ್ದೀರೋ ನನಗಂತೂ ಗೊತ್ತಿಲ್ಲ. ಸೊ ಎಲ್ಲೇರಿ ಹೇಗೇರಿ ತುಂಬ ಸೂಪರ್ ಆಗಿರಿ, ನೀವು ನನ್ನ ಮೈಂಡಲ್ಲಿ ತುಂಬ ರೆಕಾರ್ಡ್ ಆಗಿದ್ದೀರಾ ಅಂತ ಹೇಳ್ತಾ ಈ ಹಿಂಬದಿ ಸವಾರರ ಕತೆಗಳ ಜೊತೆ ಸಾಕ್ತಾ ಹೋಗೋಣ. ಮತ್ತೊಂದು ಗೀತೆ, ಯಾವ ಚಿತ್ರದ್ದು ಯಾವ ಹಾಡು, ಸೊ ನೀವೇ ಕೇಳಿ ಎಂಜಾಯ್ ಮಾಡಿ. ಮತ್ತೆ ನಿಮ್ಮ ಜೊತೆ ಸಾಕ್ತಾ ಹೋಗ್ತೀನಿ. ಇದು ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್.

ಲವ್ ಮಾಕ್ಟೇಲ್ತಿ ಚಿತ್ರದ ಈ ಗೀತೆಗೆ ಒಳ್ಳೆಯ ಧ್ವನಿಯಾಗಿದ್ದುದು ನಕುಲ್ ಅವರು. ಸೊ ನಕುಲ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಸಾಗ್ತಾ ಇದ್ದೀವಿ ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ಹಿಂಬದಿ ಸವಾರರ ಕಥೆಗಳನ್ನು ಕೇಳ್ತಾ ಸಾಗೋಣ. ಹಿಂಬದಿ ಸವಾರರ ಒಬ್ಬೊಬ್ಬರದು ಒಂದೊಂದು ಏನೋ ಒಂದು ಕಥೆಗಳು ಇರುತ್ತೆ. ಸೊ ಆ ಕಥೆಗಳು ಎಷ್ಟು ಕೆಲವೊಬ್ರಿಗೆ ಕ್ರೇಜಿ ಅನ್ಸಿದ್ರೆ, ಕೆಲವೊಬ್ರಿಗೆ ಭಯ ಹುಟ್ಟಿಸಿರುತ್ತೆ, ಕೆಲವೊಬ್ರಿಗೆ ಬೇಜಾರಾಗಿರುತ್ತೆ, ಇನ್ನೂ ಕೆಲವೊಬ್ರಿಗೆ ಖುಷಿ ಕೂಡ ಆಗಿರುತ್ತೆ. ಸೊ ಈ ಎಲ್ಲ ಕಥೆಗಳನ್ನ ನೀವು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು ಅಂತ ಹೇಳಿದೆ. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9480910013 ಈ ಸಂಖ್ಯೆಗೆ ವಾಟ್ಸಪ್ಪನ್ನು ಮಾಡಬಹುದು. ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ನಾನು ಬೈಕಲ್ಲಿ ಸವಾರಿ ಮಾಡ್ತಿರ್ಬೇಕಾದ್ರೆ ಬೈಕಲ್ಲಿ ಕೂತು ಶಿವಮೊಗ್ಗಕ್ಕೆ ಹೋಗುವಾಗ ಹಿಂಬದಿಯಿಂದ ಬಿದ್ದು ಹೋಗಿದ್ದೆ, ಪೆಟ್ಟೇನು ಜಾಸ್ತಿ ಆಗಿರಲಿಲ್ಲ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಏನು ಮಾಡೋದು ಮೇಡಮ್, ನೀವಂತೂ ಒಳ್ಳೆ ಸೂಪರ್ ಆಗಿರೋ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀರಾ, ಆದರೆ ನಾನು ಅದು ರೆಕಾರ್ಡ್ ಮಾಡಿಕೊಂಡು ಕೇಳೋಣ ಅಂತ ಇದ್ದೆ. ಆದರೆ ಇವತ್ತು ನನ್ನ ಊರಲ್ಲಿ ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಇಲ್ಲಿ ನನಗೆ ಕೇಳೋಕೆ ಕಷ್ಟ ಆಗ್ತಿದೆ. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಂತೂ ಬರುವಂತಹ ವ್ಯವಸ್ಥೆನ ಮಾಡಿ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಬರುತ್ತೆ, ಖಂಡಿತವಾಗ್ಲೂ ಈ ವಿಷಯವನ್ನು ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಹಿಂಬದಿ ಸವಾರರ ಕಥೆಗಳನ್ನು ಕೇಳ್ತಾ ಇದ್ದೆ. ಸೊ ಮೊನ್ನೆ ಒಂದು ಹೋಗ್ಬೇಕಾದ್ರೆ ಹೀಗೆ ನಾನು ನೋಡ್ತಾ ಇದ್ದೆ, ಒಂದು ಪುಟ್ಟ ಮಗು ಏನು ಮಾಡಿತ್ತು ಅಂತ ಹೇಳಿದ್ರೆ ಅವರ ಅಮ್ಮನ ಅಪ್ಪಿಕೊಂಡು ಕೂತಿತ್ತು ಹಿಂಬದಿಯಲ್ಲಿ, ಅದು ಸ್ಕೂಟಿನಲ್ಲಿ ಹೋಗ್ತಾ ಇದ್ರು. ಆ ಮಗುಗೂ ಒಂದು ಚಿಕ್ಕ ಹೆಲ್ಮೆಟ್ ಹಾಕಿ ಅವರು ನನ್ನ ಜೊತೆನೆ ನಾನು ಹೋಗ್ತಾ ಇದ್ದೆ, ಅವರು ನನ್ನ ಪಕ್ಕದಲ್ಲಿ ಮೂವ್ ಆಗ್ತಾನೆ ಇದ್ರು. ಆ ಮಗುಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು, ಅವರಮ್ಮ ಮಾತಾಡಿಸ್ತಿದ್ದಾರೆ ಎಷ್ಟೋ ಸಲ, ಎದ್ದೋಳು ಎದ್ದೋಳು ಅಂತ ಹೇಳಿ ಕೂಗ್ತಾ ಇದ್ದಾರೆ. ಆದರೆ ಅದಕ್ಕೆ ಫುಲ್ಲು ಗಾಳಿ ಚೆನ್ನಾಗಿ ಬೇರೆ ಬರ್ತಾ ಇತ್ತಲ್ಲ, ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ. ಆಮೇಲೆ ಪಾಪ ಅವರಮ್ಮ ಅದನ್ನು ಎಬ್ಬರಿಸಿ ಒಂದು ಸಿಗ್ನಲಲ್ಲಿ ನಿಲ್ಲಿಸಿ ಮುಖ ತೊಳಿಸಿ ಮತ್ತೆ ಅವನನ್ನು ಮುಂದೆ ಕೂರಿಸ್ಕೊಂಡು ಮತ್ತೆ ಅವ್ರ ಜರ್ನಿನ ಮುಂದುವರಿಸಿದ್ರು. ಆ ಮಗು ಎಷ್ಟು ಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ, ಅವತ್ತು ಅವ್ರು ಅವ್ರು ಹೇಳ್ತಾ ಇದ್ರು, ನಿನ್ನ ಕರ್ಕೊಂಬರ್ಬಾರ್ದಾಗಿತ್ತು, ನಾನು ಇವತ್ತು ಕರ್ಕೊಂಬಂದು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ. ಆದರೆ ಏನು ಮಾಡೋದು, ಅಮ್ಮ ಮಗನ ಸಂಬಂಧ ಅಲ್ವಾ, ಮಗುಗೆ ಪಾಪ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ ಎಲ್ಲೋ.

ಅಮ್ಮ ಬೇಕೇ ಬೇಕೋ ಅಂತ ಕೇಳ್ತಾ ಇರುತ್ತೆ. ಸೊ ಆ ಗಡಿಬಿಡಿನಲ್ಲಿ ಅವರು ಬರೋಕ್ಕಾಗದೆ, ಅಲ್ಲಿ ಬಿಡೋಕ್ಕೂ ಆಗದೆ ಮಗುನ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಸೊ ಬಿ ಕೇರ್ಫುಲ್ ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡಬೇಕಾರೆ, ಎಸ್ಪೆಷಲಿ ಟೂ ವೀಲರ್ಗಳಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಕ್ಕಳನ್ನ ಆದಷ್ಟು ಮುಂದೆಗಡೆ ನಿಲ್ಲಿಸ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಿ, ಅವ್ರನ್ನ ಆದಷ್ಟು ಎಂಗೇಜ್ಡ್ ಆಗಿಟ್ಟು ಕರ್ಕೊಂಡು ಓಡಾಡಿದ್ರೆ ಅದೊಂಥರ ಮಜ್ವ ಆಗಿರುತ್ತೆ. ಬಟ್ ಆದರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಇಷ್ಟೊಂದು ಚೆನ್ನಾಗಿ ಆಟ ಆಡ್ತಿದ್ದಲ್ಲ ಅಂತ ಕೇಳಿದ್ರು ಅವರಮ್ಮ. ನಾನು ಅದನ್ನು ಕೂಡ ಕೇಳಿಸ್ಕೊಂಡೆ. ಹೌದು, ಮಕ್ಕಳಿಗೆ ಆ ಟೂ ವೀಲರಲ್ಲಿ ರೋಡಲ್ಲಿ ಹೋಗ್ಬೇಕಾರೆ ಅವ್ರ ಪಾಡಿಗೆ ಅವ್ರ ಲೋಕದಲ್ಲಿ ಆಟ ಆಡ್ತಾ ಇರ್ತಾರೆ ನೋಡಿ. ಅವರು ಹಿಂದೆ ಕೂತ್ಕೊಂಡು ಆ ಮೂಮೆಂಟ್ನ ಎಷ್ಟು ಎಂಜಾಯ್ ಮಾಡ್ತಿದ್ರಲ್ವಾ. ಸೊ ಸೈಕಲ್ ಸವಾರಿಲಂತೂ ಆ ಮಜಾ ಬೇರೆನೇ ಇತ್ತು ಅವಾಗಿನ ಕಾಲದಲ್ಲಿ. ಸೊ ಈಗೆಲ್ಲ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಮಕ್ಕಳೆಲ್ಲ ಈಗ ಕಾರಲ್ಲೇ ಹೋಗಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲಿ ಇಟ್ಸ್ ಓಕೆ, ಎಲ್ಲರೂ ಕಾರಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮಗೆ ಇರ್ತಕ್ಕಂಥ ವ್ಯವಸ್ಥೆನಲ್ಲೇ ನಾವು ಎಷ್ಟು ಮಟ್ಟಿಗೆ ಖುಷಿ ಪಡ್ಬೋದೋ ಖಂಡಿತ ಅಷ್ಟು ಖುಷಿ ಪಡ್ತಾ ಸಾಗ್ತಾ ಎಂಜಾಯ್ ಮಾಡ್ತಾ ಸಾಗೋಣ. ಮತ್ತೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಹಾಡು ನೀವೇ ಕೇಳಿ ಎಂಜಾಯ್ ಮಾಡಿ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಗಮನವಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 5:35:38 ಸಂಜೆ ಹೊತ್ತಲ್ಲಿ ಮನೆ ಕಡೆಗೆ ತೆರಳ್ತಾ ಇರೋ ಎಲ್ಲರಿಗೂ ಶುಭ ಸಂಜೆ ಹೇಳ್ತಾ ಮತ್ತೆ ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಹೋಗ್ತಾ ಇದ್ದೀವಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನು ಒಂದು ವಿಶೇಷವಾದಂಥ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೆ, ಹಿಮ್ಮತಿ ಸವಾರರ ಬಗ್ಗೆ ಅಂತ ಹೇಳಿದ್ದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಂದ್ರ ಕುಂದಾಪುರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಿಮ್ಮತಿ ಸವಾರಿ ವಿಚಾರದ ಬಗ್ಗೆ ಒಂದು ಘಟನೆ ಬಗ್ಗೆನೇ ಹೇಳಬೇಕು ಅಂತ ಹೇಳಿ ತುಂಬ ಉದ್ದವಾಗಿರೋ ಮೆಸೇಜ್ ಕಳಿಸಿದ್ದಾರೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿಬಿಟ್ರೆ ನನಗೂ ಓದೋದಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ಹರೀಶ್ ಅವರು ಹರೀಶ್ ಮಲ್ಲೇಶ್ವರ ಅವರು, ನಾನು ಚಿಕ್ಕವನಿದ್ದಾಗ 70ರ ದಶಕದಲ್ಲಿ ಸೈಕಲ್ನಲ್ಲಿ ಹಿಂದೆ ಕುಳಿತಿದ್ದೆ. ಆಗ ಕಾಲನ್ನು ಚಕ್ರಕ್ಕೆ ಕೊಟ್ಟು ಕಾಲು ಪಾದ ಗಾಯವಾಗಿ ರಕ್ತ ಬಂದು ನೋವು ಅನುಭವಿಸಿದ್ದೆ. ಅವತ್ತೇ ನಿರ್ಧಾರ ಮಾಡಿದೆ, 3 ದಿನದಲ್ಲಿ ಬೀಳದೆ ಸೈಕಲ್ ಕಲಿತು ನಾನೇ ಸೈಕಲ್ ಓಡಿಸ್ಬೇಕು ಅಂತ ಹೇಳಿ ತಯಾರಾದೆ. ಮತ್ತೆ ಯಾವತ್ತೂ ಹಿಂದಿನ ಸವಾರಿ ಮಾಡಲೇ ಇಲ್ಲ, ನಾನೇ ಸೈಕಲನ್ನು ಓಡಿಸುವಂತಾದೆ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹೌದು, ಈ ತರ ಒಂದು ಮೆಮೊರಿಗಳು ಇರಬೇಕು ಲೈಫಲ್ಲಿ. ಈ ಮೆಮೊರಿ ನಿಮಗೆ ನೆನಪು ಮಾಡಿದ್ದು ನನಗೂ ಕೂಡ ಖುಷಿಯಾಯಿತು. ಈ ಸಂದೇಶ ಓದಿದ್ದಂತೂ ಮತ್ತಷ್ಟು ಖುಷಿಯಾಯಿತು ಅಂತಲೇ ಹೇಳಬಹುದು. ಹಾಗೆಯೇ ಮಹೇಶ್ ಕುಮಾರ ಹೊನ್ನಾಳಿಯಿಂದ, ನಮಸ್ತೆ, ನಾನು ಚಿಕ್ಕವನಿದ್ದಾಗ ಸೈಕಲ್ನಿಂದ ಬಿದ್ದು ಕೈ ಕಾಲು ಪೆಟ್ಟು ಮಾಡಿಕೊಂಡಿದ್ದೆ. ಮನೆಯವರೆಲ್ಲರೂ ನನಗೆ ಬೈದಿದ್ರು ಅಂತ ಹೇಳಿ ಸಂದೇಶ ಕೊಡ್ತಾರೆ. ಬೈಸ್ಕೊಳ್ದೇ ಇರೋರು ಯಾರಿದ್ದಾರೆ ಜಗತ್ತಲ್ಲಿ? ಬೈಸ್ಕೊಂಡು ಬೆಳೆದ್ರೇ ಅದಕ್ಕೊಂದು ಜೀವನ, ಅದಕ್ಕೊಂದು ಅರ್ಥ ಅಂತ ಇರೋದು. ಸೊ ಎಲ್ಲರಿಗೂ ಈ ಥರ ಅನುಭವ ಆಗೇ ಇರುತ್ತೆ. ನಾನು ನೀವು ಅಂತಲ್ಲ, ನಮ್ಮ ನಿಮ್ಮನ್ನು ಹೊರತುಪಡಿಸಿ ಪ್ರತಿಯೊಂದು ಜೀವಿಗೂ, ಮನುಷ್ಯರು ಅಂತ ಯಾರ್ಯಾರು ಹುಟ್ಟಿದ್ದಾರೆ, ಎಲ್ಲರೂ ಬೈಸ್ಕೊಂಡು ಬೆಳೆದ್ರೇ ಅವರು ಆ ಬೆಳೆದ ರೀತಿಗೆ ಒಂದು ಶೋಭೆ ಅಂತಲೇ ಹೇಳಬಹುದು. ಹಾಗೆಯೇ ಶ್ರೀ ಹೂವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಶುಭ ಸಂಜೆ, ನಿಮಗೂ ಕೂಡ ಈ ದಿನ ಖುಷಿಯಾಗಿತ್ತು ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ಈ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಹಿಮ್ಮತಿ ಸವಾರರ ಕಥೆಗಳನ್ನು ಹೇಳ್ತಾ ಇದೆ. ಈ ಸೈಕಲು ಬೈಕು ಬಿಟ್ಬಿಡಿ, ಇನ್ನು ಬಸ್ಗಳಲ್ಲಿ ಹಿಮ್ಮತಿ ಸವಾರಿ ಮಾಡೋರ ಕತೆ ಅಂತೂ ಹೇಳತೀರ್ದಾಗಿರುತ್ತೆ. ಯೂಶ್ವಲಿ ಯಾರು ಬಸ್ಸಲ್ಲಿ ಹಿಂದೆ ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ಯಾಕಂತ ಹೇಳಿದ್ರೆ ತುಂಬ ಕುಲುಕುತ್ತೆ. ಸೊ ಬಾಡಿಗೆ ತುಂಬ ಸ್ಟ್ರೈನ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹಿಂದೆ ಸೀಟ್ಗಳನ್ನು ಹತ್ತೋದಿಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ, ಕೆಲವರು ಕಳ್ಳರಿರ್ತಾರಲ್ಲ, ಅಥವಾ ಪ್ರೇಮಿಗಳು, ಯಾರೋ ಆತ್ಮೀಯ ಸ್ನೇಹಿತರು, ನಮಗೆ ಮಾತಾಡಬೇಕು, ನಮಗೊಂದು ಪ್ರೈವಸಿ ಬೇಕು ಅಂತ ಹೇಳಿ ವೇಟ್ ಮಾಡುವಂತಹ ಸಾಕಷ್ಟು ಜನ ನಿಜವಾಗ್ಲೂ ಬಸ್ಗಳಲ್ಲಿ ಹಿಂಬದಿ ಸೀಟ್ಗಳನ್ನೇ ಆರಿಸ್ಕೊಳ್ತಾರೆ. ಇನ್ನು ಟ್ರೈನ್ಗಳಲ್ಲಿ ಹಿಂಬದಿ ಸವಾರ್ ಮಾಡೋರ ಕತೆ ಬೇರೆ ಬೇರೆಯೇ ಇರುತ್ತೆ. ಸೊ ಈ ರೀತಿ ಕತೆ ನಿಮ್ಮಲ್ಲೂ ಇದ್ರೆ ಅದನ್ನು ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9480901013. ಈ ನಂಬರ್ಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ನಾವು ಹಿಂಬದಿ ಸವಾರರ ಕಥೆಗಳನ್ನ ಕೇಳ್ತಾ ಇದ್ವಿ. ಸೊ ನಾನು ಅವಾಗಲೇ ಹೇಳ್ತಾ ಇದ್ದೆ, ಬಸ್ನಲ್ಲಿ ಹಿಂಬದಿ ಸವಾರಿ ಮಾಡೋಕ್ಕೆ ಸಾಕಷ್ಟು ಜನ ಇಷ್ಟಪಡಲ್ಲ. ಬಟ್ ಕೆಲವರು ಅದೇ ಸೀಟ್ಗಳನ್ನು ಬೇಕು ಅಂತ ಹೇಳಿ ಆಯ್ಕೆ ಮಾಡೋದು ಕೂಡ ಇದೆ. ಸೊ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಸಾಕಷ್ಟು ಸಲ ನಾನು ನೋಡಿದ್ದೀನಿ, ಹಿಂಬದಿ ಸೀಟ್ಗಳನ್ನು ಯಾರೂ ಕೂಡ ಇಷ್ಟಪಡೋದಿಲ್ಲ. ಅಥವಾ ಯಾರು ಕ್ಲೋಸ್ ಫ್ರೆಂಡ್ಸು ಬಹಳಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರೆ ಅಂತಹ ಟೈಮ್ನಲ್ಲಿ ಮಾತ್ರ ಅವರು ಹಿಂಬದಿ ಸೀಟ್ಗಳನ್ನು ಹಿಡಿಯೋಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ಕಾರ್ನಲ್ಲಿ ಟ್ರಾವೆಲ್ ಮಾಡೋರ್ದು ಅವ್ರದ್ದು ಒಂಥರ ಮಜವಾಗಿರುತ್ತೆ. ಡ್ರೈವಿಂಗ್ ಮಾಡೋದಕ್ಕಿಂತ ಹಿಂದೆ ಕೂತ್ಕೊಂಡು ಸಾಂಗ್ ಎಂಜಾಯ್ ಮಾಡಿಕೊಂಡು ಅಲ್ಲಿನ ಸ್ಥಳದ ಜೊತೆ ನೋಡ್ತಾ ಆ ವೈಬ್ನ ಎಂಜಾಯ್ ಮಾಡೋದು ನಿಜಕ್ಕೂ ಒಂಥರ, ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ವರ್ಣಿಸೋಕ್ಕೆ ಪದಗಳು ಇಲ್ಲವೇ ಇಲ್ಲ ಅಂತಲೇ ಹೇಳಬಹುದು. ಕವಿಗಳಾಗಿದ್ದರೆ ಏನೋ ಒಂದಷ್ಟು ಸಾಲುಗಳನ್ನು ಹೇಳ್ಬೋದಿತ್ತೇನೋ, ನಾವು ನೀವು ಸಾಮಾನ್ಯ ಮನುಷ್ಯರಲ್ವಾ, ಅಷ್ಟೊಂದು ಕವಿತೆ ಎಲ್ಲಿ ಹೇಳೋಕ್ಕಾಗುತ್ತೆ. ಖಂಡಿತವಾಗ್ಲೂ ಆ ರೀತಿ ಅನುಭವ ನಿಮಗೂ ಕೂಡ ಆಗಿರುತ್ತೆ ಅಂತ ಭಾವಿಸ್ತೀನಿ. ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ಟೂ ವೀಲರ್ ಡ್ರೈವ್ ಟೈಮ್ನಲ್ಲಿ ಸಜೆಷನ್ನು, ಮಕ್ಕಳಿದ್ರೆ ಒಂದು ಸೇಫ್ಟಿ ಬೆಲ್ಟ್ ಅಥವಾ ಸದ್ಯಕ್ಕೆ ಡ್ರೆಸ್ ವೇಲ್ಗಳು ಇರುತ್ತಲ್ಲ ಅದನ್ನು ಕಟ್ಕೋಬಹುದು, ಅನುಭವ ಆಗಿದೆ ನನಗೆ ಈ ಥರ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಸಾಕಷ್ಟು ಜನ ಇದನ್ನು ಕೂಡ ನಾನು ನೋಡಿದ್ದೀನಿ. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ತಮ್ಮ ವೇಲ್ಗಳು ದುಪ್ಪಟ್ಟ ಏನಿರುತ್ತೆ ಅದನ್ನು ಕಟ್ಕೊಂಡು ಆ ಮಕ್ಕಳನ್ನ ಜೊತೆ ಜೊತೆನೇ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದು ಕೂಡ ಒಂಥರ ಮಜವಾಗಿರುತ್ತಲ್ವಾ, ಮಕ್ಕಳನ್ನ ಬಿಟ್ಟಂಗೂ ಇರಲ್ಲ, ಸೇಫ್ಟಿನೂ ಇರುತ್ತೆ, ಎಲ್ಲ ಥರ ಒಂಥರ ಮಜವಾಗಿರುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಪಾರ್ವತಿ ಮೋಹನ್ ಕುಮಾರ್ ಅವರು, ಕೆ ಎಚ್ ಬಿ ಕಾಲೋನಿ, ನನ್ನ ಮಗಳು ನನ್ನನ್ನು ಶಾಪಿಂಗ್ ಮಾಡಲು ಮೊದಲು ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದು, ಆಗ ನನಗೆ ತುಂಬ ಹೆದರಿಕೆ ಆಗ್ತಾ ಇತ್ತು, ಈಗ ಪರ್ಫೆಕ್ಟ್ ಡ್ರೈವಿಂಗು, ಈಗ ಏನೂ ಹೆದರಿಕೆ ಇಲ್ಲ. ಸೊ ಮಕ್ಕಳಲ್ವಾ, ತಂದೆ ತಾಯಿ ನಂಗೆಲ್ಲ ಬೀಳ್ಸಲ್ಲ, ತುಂಬ ಜೋಪಾನವಾಗಿ ನೋಡ್ಕೋತಾರೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋರಿಗೆ ಧನ್ಯವಾದಗಳು. ನಾನು ಬಸ್ನಲ್ಲಿ ಪ್ರಯಾಣಿಸುವಾಗ ಸೀಟು ಖಾಲಿಯಾದಾಗ ನನ್ನ ಕೈಯಲ್ಲಿರುವ ಬ್ಯಾಗ್ಗಳನ್ನು ಆ ಜಾಗದಲ್ಲಿ ಇಟ್ಟು ಸೀಟನ್ನು ಕಾಯ್ದಿರಿಸಿ ಕುಳಿತುಕೊಳ್ತೇನೆ ಅಂತ ಹೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ, ನಿಮ್ಮ ನಿರೂಪಣೆ ಕೂಡ ಚೆನ್ನಾಗಿದೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಸೊ ನಮ್ಮ ಕಾರ್ಯಕ್ರಮನ ಕೇಳ್ತಿರಲ್ಲ, ನಮಗೆ ಅದೇ ಖುಷಿ, ಯಾರೋ ಒಂದಷ್ಟು ಜನ ನಮ್ಮ ಮಾತುಗಳನ್ನ ಕೇಳಿ ಅದಕ್ಕೆ ರಿಪ್ಲೈ ಮಾಡ್ತಾರೆ, ಅದನ್ನು ನಾನು ಓದ್ತೀನಿ ಅಂತ ಹೇಳಿದ್ರೆ ನನಗಿನ ಸೌಭಾಗ್ಯಶಾಲಿ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಪುಷ್ಪಾ ಶಾನ್ಭೋಗರ ಗದಗದಿಂದ, ಇವತ್ತಿನ ಪ್ರೋಗ್ರಾಮ್ ಸೂಪರ್ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಆಗಿದೆ, ಕೇಳ್ತಾ ಇದ್ದೀನಿ, ನನಗೆ ಹಿಂಬದಿ ಸವಾರಿ ತುಂಬಾ ಇಷ್ಟ, ಅದರಲ್ಲೂ ಮಳೆಯಲ್ಲಿ ಬೈಕಲ್ಲಿ ರೈಡ್ ಮಾಡೋದು ತುಂಬಾ ಇಷ್ಟ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನೇನು ಮಳೆ ಸ್ಟಾರ್ಟ್ ಆಗೋಯ್ತಲ್ಲ, ಸೊ ನೀವು ಇನ್ನು ಮುಂದೆ ಎಂಜಾಯ್ ಮಾಡಬಹುದು. ಈ ಹಿಂಬದಿ ಸವಾರರ ಕಥೆಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ, ಅದೊಂದು ಲವ್ಲಿ ಟ್ವಿಸ್ಟು. ಸೊ ಅದೇನು ಎತ್ತ, ಎಲ್ಲ ಕತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ಹಿಂಪದಿ ಸವಾರಿ ಕಥೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮಸ್ತೆ, ಸುಮಧುರವಾದ ಮಾಹಿತಿ, ಅದ್ಭುತವಾದಂತಹ ಹಾಡುಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಶ್ರೀಧರ್ ಪನಗ ಅನಂತ್ ಕುಮಾರ್ ಅವರು. ಹಾಗೆಯೇ ಶಾಂತಾಚಾರ ಬಡಗಿರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ವೈವಿಧ್ಯಮಯ ಸಂಗೀತ ಹಾಗೂ ನಿರೂಪಕರ ಸುಲಲಿತ ಮಾತುಗಾರಿಕೆಯಿಂದಲೇ ಈ ಕಾರ್ಯಕ್ರಮ ಜನಪ್ರಿಯವಾಗಿದೆ. ನಮ್ಮ FM ರೈನ್ಬೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರು ಕೇಳುಗರೊಂದಿಗೆ ಬೆರೆಯುವ ರೀತಿ ಮತ್ತು ಅವರು ಪ್ರಸ್ತುತಪಡಿಸುವ ವಿಷಯ ಸಂಜೆ ವೇಳೆಗೆ ಖಂಡಿತವಾಗಿಯೂ ಮನಸ್ಸಿಗೆ ಉಲ್ಲಾಸ ನೀಡುತ್ತೆ. ಅವರ ಶೈಲಿ, ಆಯ್ಕೆ ಮಾಡುವ ಹಾಡು, ಪ್ರಯಾಣದ ಅಥವಾ ವಿಶ್ರಾಂತಿ ಕ್ಷಣಗಳನ್ನು ಇನ್ನಷ್ಟು ಸುಂದರವಾಗಿಸುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅದರ ಜೊತೆಗೆ ದ್ವಿಚಕ್ರ ವಾಹನದಲ್ಲಿ ಹಿಂಬದಿ ಸವಾರರಾಗಿ ಹೋಗೋದು ನಿಜಕ್ಕೂ ಆನಂದದಾಯಕ ಅನುಭವ ಅಂತ ಹೇಳಿ, ಸಂಜೆಯ ತಂಗಾಳಿಯಲ್ಲಿ FM ರೈನ್ಬೋ ಕೇಳ್ತಾ ಹೋಗೋದು ಒಂದು ರೀತಿ ಸ್ಟ್ರೆಸ್ ಬಸ್ಟರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ, ನಾನು ಅವಾಗಲೇ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದೆ, ಸಾಕಷ್ಟು ಜನ ಹಿಂಬದಿ ಸವಾರಿ ಮಾಡೋದು. ಸೊ ಈ ನವ ಪ್ರೇಮಿಗಳು ಯಾರಿರ್ತಾರೆ ಅವರು ಸಾಕಷ್ಟು ಜನ ನೋಡಿದ್ದೀನಿ. ಅದರಲ್ಲೂ ಈ ಮಳೆಯ ಸೀಸನಲ್ಲಿ ಹುಡುಗ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಕೂತಿದ್ದಂಥ ಹುಡುಗಿ ಎಷ್ಟು ಎಂಜಾಯ್ ಮಾಡ್ತಿರ್ತಾಳೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಈ ಥರ ಹುಡುಗ ಹುಡುಗಿ ಅಂತಲೇ ಅಲ್ಲ, ಇಬ್ಬರು ಹುಡುಗರು ಹೋಗ್ತಿದ್ರು ಕೂಡ ಹಿಂಬದಿ ಕೂತಿದ್ದಂತಹ ಇನ್ನೊಬ್ಬ ಹುಡುಗ ಅದನ್ನು ಸಾಕಷ್ಟು ರೀತಿನಲ್ಲಿ ಎಂಜಾಯ್ ಮಾಡ್ತಿರ್ತಾನೆ. ಸೊ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಏರ್ಪೋಡ್ಸು ಅಥವಾ ಹೆಡ್ಫೋನ್ಗಳನ್ನು ಹಾಕೊಂಡು ಸಾಂಗ್ ಕೇಳ್ತಾ ಈ ಮಳೆ ಚಳಿನಲ್ಲಿ ಆ ಬೈಕ್ ರೈಡಲ್ಲಿ ಹೋಗ್ತಾ ಇದ್ರೆ ಅದರ ಮಜಾ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ನಿಮಗೂ ಈ ರೀತಿ ಎಲ್ಲ ಅನುಭವ ಆಗೇ ಆಗಿರುತ್ತೆ ಖಂಡಿತವಾಗ್ಲೂ. ಬೈಕ್ ಅಂತಲೇ ಅಲ್ಲ, ಸೈಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಕಾರು, ಬಸ್ಸು, ಟ್ರೈನು, ಹೀಗೆ ಹಾಗೆಯೇ ಫ್ಲೈಟಲ್ಲೂ ಕೂಡ ಹಿಂಬದಿ ಸವಾರಿ ಹೇಗಿರುತ್ತೆ ಅಂತ ನನಗಂತೂ ಐಡಿಯಾ ಇಲ್ಲ. ಖಂಡಿತವಾಗ್ಲೂ ನಿಮ್ಗೆ ಯಾರಾದರೂ ಅನುಭವ ಆಗಿದ್ರೆ ಸಂದೇಶವನ್ನು ಕಳಿಸ್ಬಹುದಿತ್ತೇನೋ, ಬಟ್ ಆದರೆ ಸಮಯ ಖಂಡಿತವಾಗ್ಲೂ ಆಗೋಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮತ್ತೆ ಮುಂದಿನ ಕಾರ್ಯಕ್ರಮ ಇದ್ದೇ ಇರುತ್ತೆ, ಮತ್ತೆ ನಿಮ್ಮ ಜೊತೆ ಜೊತೆ ಸಾಗ್ತಾನೆ ಹೋಗ್ತಾ ಇರ್ತೀವಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹೊತ್ತು ಬಂದುಬಿಟ್ಟಿದೆ. ಇನ್ನೇನು 6 ಗಂಟೆ ಆಗ್ತಾ ಇದೆ. ಸೊ 6 ಗಂಟೆ ಆಗಿರೋದ್ರಿಂದ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ, ಹಿಂಬದಿ ಸವಾರರ ಕಥೆಗಳನ್ನು ಶೇರ್ ಮಾಡ್ಕೊಂಡಿದ್ರಿ, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಸಂಜೆ ನಿಮಗೆ ಶುಭವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ RJ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕೊನೆಯಾಗಿದ್ದೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: and public gathering after inaugurating the strategically crucial G7 and G13 border outposts along the India-Pakistan border in Bhuj, Gujarat today. The minister said the central government is leveraging cutting-edge technology, including drones, radars and modern fencing, to establish an unbreachable, leak-proof security grid. The Home Minister announced a major structural shift in border management with the introduction of a new quadripartite security grid. Union Agriculture Minister Shivraj Singh Chauhan today said that a national seed reserve of 1,74,000 quintals has been established to ensure the seed availability to the farmers. Addressing media on the second day of National Conference on Agriculture for Kharif Campaign 2026 in New Delhi, Mr. Chauhan said that 9,76,000 farmer IDs have been created so far. He said that the farmers will no longer need separate documents to access different schemes. Mr. Chauhan stressed the need for transparency in fertilizer distribution, prevention of black marketing and ensuring proper supply to genuine farmers. He said that the government remains committed to protecting farmers' interests and ensuring that fertilizers are utilized solely for agricultural purposes. The government has said that there is sufficient stock of petrol, diesel and LPG in the country and all the refineries are operating at the optimum level. Addressing an inter-ministerial media briefing in New Delhi, Joint Secretary in the Ministry of Petroleum and Natural Gas Sujata Sharma said that LPG production is all-time high, which is around 92,000 metric tons per day.
1: LPG ka production, it also depends on the optimization activity which is taken up within the refinery, and that impacts the production, and that's why we have slight up and down. One thing. Second is, we are also giving the part of the pool for C3, C4 molecules. Third important thing is, some of the refineries have come back to operations, and other than that, we are getting more, you know, LPG because of the optimization from some of the refiners.
0: Ms. Sharma also informed that no dry out has been reported at any LPG distributorship. Speaking about retail outlets, 150 districts have reported 30% growth in petrol, while 156 districts reported more than 30%. She said that the government is reviewing the situation. The Supreme Court today directed all high courts across the country to pronounce judgments within 3 months of reserving them. The Apex Court also noted that delays in the delivery of judgments can cause irreparable harm to litigants, emphasizing that faster decisions are required in cases of personal liberty. A bench comprising Chief Justice Suryakant and Justice Joy Mallya Bagchi said that orders in bail applications should be pronounced the same day, and if they are reserved, they must be pronounced and uploaded the next day. Issuing a slew of directions, the top court said that order of bail or sentence suspension should be communicated to the jail authorities as soon as it is pronounced, and the under-trial convict should be released preferably the same day or at the most the next day. The Supreme Court today stressed accountability for the lapses in the NEET paper leak case. A bench of Justices P.S. Narasimha and Alok Aradhe was hearing pleas on the matter, including one seeking a direction to replace or restructure the National Testing Agency with a robust and autonomous body to conduct the medical entrance examination. The bench asked the centre to file an affidavit and posted the matter for hearing in the second week of July. Solicitor General Tushar Mehta told the bench that the government is concerned about the youth and is committed to ensuring there are no lacunae. Benchmark domestic equity indices shed around 1.5% today after sell-off across most sectors intensified in the final hour of the trade. The BSE Sensex plunged 1,092 points to close at 74,776. The NSE Nifty fell 359 points to settle at 23,548. In IPL cricket, Gujarat Titans will clash with Rajasthan Royals in qualifier 2 match in New Chandigarh this evening. The match will start at 7:30 p.m. And that is the end of this news bulletin.
2: Akashvani. Musically yours. Akashvani FM Rainbow. Musically yours. Kannada Ratna Bhandara. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಾಲ. ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದು ಒಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
3: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದಗೆ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಸಂತೋಷಕ್ಕೆ, ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಮೇ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ, ಇಂಥವುಗಳನ್ನೇ ರಾಘವಾಂಕ ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 1910 ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ BM ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಗೆ ತುಂಬ ಬರೀ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳು ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಮೂಡ್ತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ, ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವ ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈ ಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ್ಮೇಲೆ ಅದು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಯ್ತು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ. AS ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
4: ಸಣ್ಣ ತೆರೆಯ ಧಾರಾವಾಹಿ ನೆನಪು,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ

ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಮನ ವಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯೂಸಿಕ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 6:15 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಹಿತವಾದ ಆಲೋಚನೆಗಳ ಅಲೆ ಮನಸ್ಸುಗಳ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಸ್ನೇಹಿತರೆ, ನಾವೆಲ್ಲರೂ ಬದುಕಿನಲ್ಲಿ ಗೆಲ್ಲೋದಕ್ಕೋಸ್ಕರ ಓಡ್ತಾನೆ ಇರ್ತೀವಿ ಅಲ್ವಾ? ಪರೀಕ್ಷೆ ಇರಬಹುದು, ಉದ್ಯೋಗ ಇರಬಹುದು, ಬಿಸ್ನೆಸ್ ಇರಬಹುದು, ಅಥವಾ ಯಾವುದೇ ಸಂಬಂಧ ಇರಬಹುದು, ಗೆಲುವು ನಮಗೆ ಖುಷಿ ಕೊಡುತ್ತೆ. ಆದರೆ ಅಕಸ್ಮಾತ್ ಅಂದುಕೊಂಡದ್ದು ಸಿಗದೇ ಇದ್ದಾಗ, ಸೋತಾಗ ಏನಾಗುತ್ತೆ? ಇಡೀ ಜಗತ್ತೇ ಮುಳುಗೋಯ್ತು, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡು ಮೂಲೆ ಸೇರಿಬಿಡ್ತೀವಿ. ಆದರೆ ನಿಜ ಹೇಳ, ಸೋಲು ಅನ್ನೋದು ಬದುಕಿನ ಅಂತ್ಯವಲ್ಲ. ಹಾಗಾದರೆ ಸೋಲು ಅಂತ ಅಂದರೆ ಏನು? ಇವತ್ತಿನ ನಮ್ಮ ಮನಸ್ಸುಗಳ ಮಾತು ಸೋಲು, ಒಂದು ಹೊಸ ಆರಂಭ.

ನಮಗೆ ಚಿಕ್ಕ ವಯಸ್ಸಿನಿಂದಲೂ ಗೆಲುವನ್ನು ಸಂಭ್ರಮಿಸೋದನ್ನು ಹೇಳಿಕೊಡಲಾಗಿದೆಯೇ ಹೊರತು ಸೋಲನ್ನು ಹೇಗೆ ಸ್ವೀಕರಿಸಬೇಕು ಅಂತ ಯಾರೂ ಕಲಿಸಿಲ್ಲ. ಅದಕ್ಕೆ ನಮಗೆ ಸೋಲನ್ನು ಕಂಡ್ರೆ ಅಷ್ಟೊಂದು ಭಯ. ಆದರೆ ಒಂದು ಸತ್ಯ ನೆನಪಿಟ್ಕೊಳ್ಳಿ, ಯಶಸ್ಸು ನಮ್ಮನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ರೆ ಸೋಲು ಈ ಜಗತ್ತನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ. ನಾವು ಗೆದ್ದಾಗ ನಮ್ಮ ಸುತ್ತ ನೂರಾರು ಜನ ಇರ್ತಾರೆ, ಆದರೆ ಸೋತಾಗ ಮಾತ್ರ ನಮ್ಮ ನಿಜವಾದಂತಹ ಶಕ್ತಿ ಏನು, ನಮ್ಮವರು ಯಾರು ಅಂತ ನಮಗೆ ಅರ್ಥ ಆಗುತ್ತೆ. ಜಗತ್ತಿನ ಅತಿ ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿದವರು ಯಾರು? ಮೊದಲ ಪ್ರಯತ್ನದಲ್ಲೇ ಗೆದ್ದವರಲ್ಲ. ಸೋಲು ನಮಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೀವಿ ಅನ್ನುವಂತಹ ಎಚ್ಚರಿಸುವಂತಹ ಒಂದು ಅಲಾರಾಮ್ ಆಗುತ್ತೆ. ಅದು ನಮ್ಮನ್ನು ಕುಗ್ಗಿಸೋದಕ್ಕಲ್ಲ, ಬದಲಾಗಿ ಮುಂದಿನ ಬಾರಿ ಇನ್ನೂ ಸೂಕ್ತವಾದಂತಹ ದಾರಿಯಲ್ಲಿ ಪ್ರಯತ್ನ ಮಾಡು ಅಂತ ದಾರಿ ತೋರಿಸುವಂತಹ ದಿಕ್ಸೂಚಿ.

0: ಸ್ನೇಹಿತರೆ, ಮನಸ್ಸುಗಳ ಮಾತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ನಾವು ಮಾತಾಡ್ತಾ ಇರೋದು ಸೋಲನ್ನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳೋದು ಹೇಗೆ ಅಂತ. ಚಿಕ್ಕ ಮಕ್ಕಳನ್ನ ಗಮನಿಸಿದಿರಾ ಅಲ್ವಾ, ಮಗು ನಡೆಯೋದಕ್ಕೆ ಕಲಿಯುವಾಗ ಒಂದಲ್ಲ 10 ಸಲ ಬೀಳುತ್ತೆ. ಬಿದ್ದ ತಕ್ಷಣ ಅದು ನಡೆಯುವಂತಹದ್ದು ನನ್ನಿಂದ ಆಗಲ್ಲ ಅಂತ ಅಲ್ಲಿಗೆ ಕೂತ್ಕೊಂಡ್ಬಿಡಲ್ಲ. ಬಿದ್ದ ಪ್ರತಿ ಬಾರಿಯೂ ಧೂಳು ಕೊಡುವಿಕೊಂಡು ಮತ್ತೆ ಎದ್ದು ನಿಲ್ಲುತ್ತೆ. ಬಿದ್ದು ಬಿದ್ದೆ ಕೊನೆಗೆ ಒಂದು ದಿನ ಗಟ್ಟಿಯಾಗಿ ಓಡೋದಕ್ಕೆ ಕಲಿಯುತ್ತೆ. ನಾವು ಕೂಡ ಅಷ್ಟೆ. ಬದುಕಿನಲ್ಲಿ ಸೋತಾಗ ನನ್ನ ಕತೆ ಮುಗಿತು ಅಂತ ಅನ್ಕೊಳ್ಬೇಡಿ. ಅದರ ಬದಲು ನನ್ನ ಹೊಸ ಅಧ್ಯಾಯ ಇಲ್ಲಿಂದ ಶುರುವಾಯಿತು ಅಂತ ಅನ್ಕೊಳ್ಳಿ. ಸೋಲು ನಮಗೆ ಇನ್ನೊಂದು ಮರುಪ್ರಯತ್ನಕ್ಕೆ ಸಿಕ್ಕಿರುವಂತಹ ಕ್ಲೀನ್ ಸ್ಲೇಟ್ ಇದ್ದಂತೆ. ಈ ಬಾರಿ ನಮ್ಮ ಜೊತೆ ಕೇವಲ ಆಸೆ ಇರೋದಿಲ್ಲ, ಬದಲಾಗಿ ಅನುಭವ ಇರುತ್ತೆ. ಆ ಅನುಭವವೇ ನಮ್ಮ ಯಶಸ್ಸಿನತ್ತ ಮುನ್ನಡೆಸುತ್ತೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ಬದುಕಿನ ಹಾದಿಯಲ್ಲಿ ಸೋತು ಕಂಗಾಲಾಗಿ ಕುಳಿತಿರುವಂತಹ ನನ್ನ ಪ್ರೀತಿಯ ಕೇಳುಗರಿಗೆ ಒಂದು ಮಾತು. ಗಿಡದಿಂದ ಎಲೆಗಳು ಉದುರಿದ ತಕ್ಷಣ ಮರ ಒಣಗಿ ಹೋಗೋದಿಲ್ಲ, ಅದು ಮತ್ತೆ ಚಿಗುರೊಡೆಯೋದಕ್ಕೆ ಕಾಯುತ್ತೆ. ನಿಮ್ಮ ಇವತ್ತಿನ ಸೋಲು ನಾಳೆಯ ದೊಡ್ಡ ಗೆಲುವಿಗೆ ಪೀಠಿಕೆ ಅಷ್ಟೆ. ಬಿದ್ದ ಜಾಗದಲ್ಲೇ ಮಲಗಿರಬೇಡಿ, ಎದ್ದು ನಿಲ್ಲಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಮಾತ್ರ ಯಾವತ್ತೂ ಕಳ್ಕೋಬೇಡಿ. ಇವತ್ತಿನ ಮನಸ್ಸುಗಳ ಮಾತು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಸೋಲಿಗೆ ಹೆದರ್ಕೋಬೇಡಿ, ಸವಾಲನ್ನ ಎದುರಿಸಿ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ಇಂಥದ್ದೇ ಒಂದು ಸುಂದರವಾದಂತಹ ಆಲೋಚನೆಯೊಂದಿಗೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ

0: ಸಚಿವ ಎಚ್.ಕೆ. ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್.ಕೆ. ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೆಯ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: And today, semiconductor manufacturing and also the green energy and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್.ಎಸ್. ಮಲ್ಲಿಕಾರ್ಜುನ್, ಡಾ ಎಂ.ಸಿ. ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂ ಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ 2ನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ June 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನವದೆಹಲಿಯಲ್ಲಿ. ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:51:23. ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು. ಸಂಜೆ ಹೊತ್ತು ಮುಗಿದೋಯ್ತು, ಇನ್ನೇನು ರಾತ್ರಿ ಆಗೋ ಸಮಯ ಬಂದಾಯ್ತು. ಸೊ ಈ ಹೊತ್ತಲ್ಲಿ ಟ್ರಾವೆಲ್ ಮಾಡ್ತಾ ಮನೆಗೆ ಸಾಕ್ತಾ ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೇಳುಗರೆಲ್ಲರಿಗೂ ನನ್ನ ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು. ಸೊ ಸಮಯ ಇನ್ನೇನು 7 ಗಂಟೆ ಸಮೀಪಿಸ್ತಾ ಇದೆ. ನಾವಿದ್ದೀವಿ ಕಾರ್ಯಕ್ರಮ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗ್ತಾ ಇದ್ದೀವಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ, ಎಲ್ಲ ಟಾಪಿಕ್ಕೂ ವಿಶೇಷ ಮೇಡಮ್, ಈ ಎಲ್ಲದಕ್ಕೂ ವಿಶೇಷ ವಿಶೇಷ ಅಂತಿರ್ತೀರಲ್ಲ ಅಂತ ಹೇಳಿ ಯಾರೋ ಒಬ್ರು ಅವಾಗಲೇ ಸಂದೇಶವನ್ನು ಕಳಿಸಿದ್ರು. ಹೌದಲ್ವಾ, ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ವಿಶೇಷನೇ. ಒಂದಿನ ಬೇಜಾರಾಗಿದ್ರೆ ಒಂದಿನ ಖುಷಿಯಾಗಿರ್ತೀವಿ, ಒಂದಿನ ದುಃಖದಲ್ಲಿರ್ತೀವಿ, ಒಂದಿನ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ತುಂಬ ನ್ಯೂಟ್ರಲ್ ಆಗಿರೋವಂತಹ ಮನಸ್ಥಿತಿನಲ್ಲಿ ಇರ್ತೀವಿ. ಏನೇ ಆಗಲಿ ಜೀವನದಲ್ಲಿ ಸಾಕ್ತಾ ನಡೀತಾ ಓಡ್ತಾ ಹೋಗ್ತಾನೇ ಇರ್ತೀವಿ. ಸೊ ಈ ರೀತಿ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಜೊತೆ ಜೊತೆಯಲ್ಲಿ ನಮ್ಮ ಎಫ್ ಎಂ ರೇನ್ಬೋ ಕೇಳುಗರಿಗೆ ಒಂದು ಖುಷಿಯಾದ ನಿಜಕ್ಕೂ ಸಂತೋಷದಾಯಕವಾದಂತಹ ಕ್ಷಣಗಳನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕಾರ್ಯಕ್ರಮದ ಹೆಸರಲ್ಲೇ ನಮ್ಮ ಟಾಪಿಕ್ ಇದೆ ಕಣ್ರಿ. ಯಾವುದು ಆ ಟಾಪಿಕ್ಕು ಅಂತ ಹೇಳಿ ನೀವು ಗೆಸ್ ಮಾಡ್ತಿರಬಹುದು. ನಿಮ್ಮ ಗೆಸ್ಗಳು ಏನೇ ಇದ್ದರೂ ನಮ್ಮ ಹಾಡನ್ನು ಕೇಳಿದ ನಂತರ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶದ ಮೂಲಕ ತಲುಪಿಸಬಹುದು. ಸೊ ನೀವು ವಾಟ್ಸಪ್ ಮಾಡಬೇಕಾಗಿರುವ ಸಂಖ್ಯೆ ಎಲ್ರಿಗೂ ಗೊತ್ತೇ ಇದೆ, 9409901013. ಈ ನಂಬರ್ಗೆ ಇವತ್ತಿನ ಟಾಪಿಕ್ ಏನಾಗಿರಬಹುದು, ನಾನು ಹೇಳಿದ್ದೀನಿ ಟೈಟಲಲ್ಲೇ ನಮ್ಮ ಟಾಪಿಕ್ ಇದೆ ಅಂತ ಹೇಳಿ. ಸೊ ನಮ್ಮ ಟಾಪಿಕ್ ಏನು ಅಂತ ಹೇಳಿ ನೀವು ಗೆಸ್ ಮಾಡ್ತಾರೆ, ನಿಮಗಾಗಿ ಒಂದು ಸೂಪರ್ ಡೂಪರ್ ಆಗಿರುವಂತಹ ಗೀತೆನ ಹೊತ್ತು ತರ್ತಾ ಇದ್ದೀನಿ. ಯಾವ ಗೀತೆ ಕೇಳಿ ನೀವೇ ಎಂಜಾಯ್ ಮಾಡಿ, ಹಾಗೇನೆ ಟಾಪಿಕ್ ಯಾವುದು ಅಂತ ಗೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ.

ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಅಲ್ವಾ, ಸಿಹಿ ಗಾಳಿ ಸಹಿ ಹಾಕ್ಬಿಟ್ರೆ ಏನಂತೆ ವಿಷಯಕ್ಕೆ ಬರ್ಬೇಕಲ್ವಾ. ಒಂದು ಹಾಡಿನ ಕಾಲಾವಕಾಶ ಅಂದರೆ ಒಂದು ಹಾಡು ಕೇಳಿಸ್ಕೊಂಡು ನಮ್ಮ ಟಾಪಿಕ್ ಏನು ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ. ಸಾಕಷ್ಟು ಜನ ಪಾಪ ಟ್ರಾವೆಲಿಂಗಲ್ಲಿ ಬ್ಯುಸಿ ಇರಬೇಕೇನೋ, ಆದರೂ ಒಬ್ಬರು ಸಂದೇಶನ ಕೇಳ್ತಾ ಇದ್ದಾರೆ, ಕಳಿಸಿದ್ದಾರೆ, ನಿಮ್ಮ ಹಾಡು ಕೇಳ್ತಾ ಒಳ್ಳೆ ಮಾತುಗಳನ್ನು ಕೇಳ್ತಾ ಇದ್ದರೆ ನಾವು ನಮ್ಮ ಮನೆಯವರು ಎಲ್ಲ ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ, ಒಳ್ಳೆ ಹಬ್ಬನೂ ಇಲ್ಲ ಜಾತ್ರೆಗೋ ಹೊರಟಿದ್ದೀವಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಎಫ್ ಎಂ ರೇನ್ಬೋ ಬಳಗದ ಬಗ್ಗೆ ವಿವರಿಸಿ ನನ್ನೆಲ್ಲ ರೇನ್ಬೋ ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ನಾನು ರೇನ್ಬೋ ಕೇಳಲು ಹೇಳಿದ್ದೀನಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಶ್ರೀನಾಥ್ ಕಾಂಬ್ಳಿ ಅವರು ಉತ್ತರಳ್ಳಿ ಬೆಂಗಳೂರಿನಿಂದ. ಓಕೆ, ಬೆಂಗಳೂರಿಂದ ಒಬ್ಬರು ಸಂದೇಶ ಇಷ್ಟು ಟೈಪ್ ಮಾಡಿ ಕಳಿಸ್ತಾರೆ ಅಂದರೆ ಅದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಾವು ಸಂದೇಶ ಮೆಸೇಜ್ಗಳನ್ನು ಟೈಪ್ ಮಾಡಿ ಕಳಿಸ್ತಾರೆ, ಆ ಪೇಷನ್ಸ್ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೆಯೇ ನಾನು ಪ್ರಕೃತಿ ಸನ್ಸೆಟ್ನಲ್ಲಿ ಪ್ರಕೃತಿಯ ರಮಣೀಯತೆ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಟಾಪಿಕ್ ಹೇಳಿ ಅಂತ ಹೇಳಿದ್ದೆ. ಸೋ ಅವರು ಸನ್ಸೆಟ್ನಲ್ಲಿ ಪ್ರಕೃತಿಯ ರಮಣೀಯತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅರ್ಧ ಉತ್ತರ ಸರಿ ಇದೆ, ಅರ್ಧ ಉತ್ತರ ತಪ್ಪಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಸನ್ಸೆಟ್ ಬಗ್ಗೆ ಮಾತಾಡೋಣ ಅಂತ ಅನ್ಕೋತಾ ಇದೆ. ಸನ್ಸೆಟ್ ಅನ್ನೋದು ಎಲ್ರಿಗೂ ಕಾಮನ್ ಆಗೇ ಇರುತ್ತೆ. ದಿನ ಬೆಳಗ್ಗೆ ಆದರೆ ಸೂರ್ಯ ಹುಟ್ಟುತ್ತೆ, ಸಂಜೆ ಆದರೆ ಸೂರ್ಯ ಮುಳುಗ್ತಾನೆ, ಇದರಲ್ಲೇನು ವಿಶೇಷ ಅಂತ ಅನಿಸ್ಬೋದು. ಪ್ರತಿಯೊಂದು ದಿನವೂ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳಿಗೂ ಕೂಡ ಒಂದೊಂದು ನಿಮಿಷ ಅಥವಾ ಆ ಒಂದೊಂದು ಕ್ಷಣ ಏನೋ ಒಂದು ರೀತಿ ನಾವು ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ಒಂದಿನ ಬೇಜಾರಲ್ಲಿ ಸನ್ಸೆಟ್ನ ನೋಡ್ತಾ ಇದ್ರೆ ಅಯ್ಯೋ ಇವತ್ತಿನ ದಿನ ಹಿಂಗೆ ಕಳೆದೋಯ್ತಲ್ಲ ಅಂತ ಬೇಜಾರಾಗುತ್ತೆ. ಮತ್ತೊಂದು ದಿನ ಯಾವತ್ತೋ ಖುಷಿಯಾಗಿದ್ದಾಗ ನೋಡಿದಾಗ ವಾವ್ ಎಷ್ಟು ಸಖತ್ತಾಗಿರೋ ಸನ್ಸೆಟ್ಟು ಅಂತ ಅನಿಸುತ್ತೆ. ಸೊ ಈ ರೀತಿ ನಿಮಗೂ ನಿಮ್ಮ ಮೂಡ್ ಸ್ವಿಂಗ್ಸ್ಗೆ ತಕ್ಕಂತೆ ಆ ಭಾವನೆಗಳು ಬದಲಾಗ್ತಾ ಹೋಗುತ್ತೆ. ಈ ರೀತಿ ಸನ್ಸೆಟ್ಗಳನ್ನು ನೋಡೋದ್ರಲ್ಲಿ ಒಂಥರ ಮಜಾ ಸಿಗುತ್ತಲ್ವಾ. ಅದರಲ್ಲೂ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಸನ್ಸೆಟ್ ನೋಡೋದು ಅಂತ ಅಂದರೆ ನನಗೆ ಬಹಳನೇ ಖುಷಿ ಇರುತ್ತೆ, ಬಹಳ ಒಂಥರ ಮಜವಾಗಿರುತ್ತೆ ಅಂತಲೇ ಹೇಳಬಹುದು. ಈ ರೀತಿ ಅನುಭವ ನಿಮಗೂ ಆಗಿದರೆ, ಒಂದಷ್ಟು ಜನ ಈಗ ಡೈಲಿ ಟ್ರಾವೆಲರ್ಸ್ಗಳಿರ್ತಾರೆ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಅಥವಾ ಅವ್ರ ಓನ್ ವೆಹಿಕಲ್ಸಲ್ಲೂ ಕೂಡ ಆಗಿರಬಹುದು. ಸಂಜೆ ಆಗ್ತಾ ಇದೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ, ಆಫೀಸ್ ಕೆಲಸನೋ ಅಥವಾ ಸ್ಕೂಲ್ ಮುಗಿಸಿದ ಮಕ್ಕಳು ಅಥವಾ ಲೇಡೀಸೋ ಮನೆ ತಲುಪೋ ಭರದಲ್ಲಿ ಇವೆಲ್ಲ ಮೂಮೆಂಟ್ಗಳನ್ನ ಎಂಜಾಯ್ ಮಾಡೋದನ್ನು ಮರೆತು ಬಿಟ್ಟಿರ್ತಾರೆ. ಆದರೂ ಕೂಡ ಕೆಲವೊಂದ್ಸಲ ಎಷ್ಟೋ ಜನ ಅದರಲ್ಲೂ ಈ ಮೊಬೈಲ್ಗಳು ಬಂದ ಮೇಲೆ ಫೋಟೋಗಳನ್ನು ತೆಗೆಯೋದು, ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರ ಸ್ಟೋರಿಗಳನ್ನು ಅಪ್ಲೋಡ್ ಮಾಡೋದು, ಅವರ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋದು, ಈ ಎಲ್ಲ ಮೂಮೆಂಟ್ಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಖುಷಿ ಕೊಡ್ತಾ ಹೋಗ್ತಾ ಇರುತ್ತೆ. ಒಟ್ಟಾರೆ ಈ ಸನ್ಸೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9489091013. ಈ ನಂಬರ್ಗೆ ಸನ್ಸೆಟ್ನ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸಂದೇಶವನ್ನು ಕಳಿಸಿ. ಮಂಡಿಕಲ್ ಕೃಪಾ ಅವರು ಉಮೇಶ್ ಸಿಹಿಯಾದ ವಿಷಯ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ, ವಿಷಯ ಸಿಹಿಯಾಗಿದೆ ಅಂತ ಹೇಳಿದರೆ ಆ ಸಿಹಿನ ಹಂಚಬಹುದಲ್ವಾ. ಸೊ ಟ್ರೈ ಮಾಡಿ, ನೀವು ಕೂಡ ನಿಮ್ಮ ಅನುಭವ ಏನೇ ಇದ್ರೂ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಅರೆ ಅರೆ ಸಾಕ್ತಾ ಇದೆ, ಅಲೆಗಳು ಸಾಕ್ತಾ ಇದ್ರೆ ಮಾತುಗಳು ಬರ್ತಾ ಇರುತ್ತೆ. ಹೌದು, ನಾನು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸನ್ಸೆಟ್ ಕುರಿತು ನಾವು ಮಾತನಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಎಲ್ಲರೂ ಸಮಾಧಾನವಾಗಿ ಕೂತ್ಕೊಂಡು ಸನ್ಸೆಟ್ನ ನೋಡ್ತಾ ಇದ್ರೆ ನಮ್ಮ ನೋವುಗಳನ್ನು ಮರಿಬಹುದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಆಗುಂಬೆಗೆ ಹೋಗಿದ್ವಿ. ಸನ್ಸೆಟ್ನ ಅದ್ಭುತ ಸೌಂದರ್ಯ ನಮ್ಮ ಐ ಸೈಟ್ನಲ್ಲಿ ಕ್ಯಾಪ್ಚರ್ ಮಾಡೋಕೆ ರೋಮಾಂಚನಕಾರಿಯಾಗಿತ್ತು ಆ ದೃಶ್ಯ. ಆಶ್ಚರ್ಯ ಅಂತಂದರೆ ಸನ್ನು ಬಾನಿನಲ್ಲಿ ಸೆಟ್ ಆದರೂ ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಜಯಲಕ್ಷ್ಮಿ ರೂಪದಲ್ಲಿ ಅರಳಿ ನಿಂತಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ವಾವ್, ನಿಜಕ್ಕೂ ಸೂಪರಾಗಿ ಸಂದೇಶವನ್ನು ಕಳಿಸಿದ್ದಾರೆ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ. ತುಂಬ ಚಂದವಾದಂತಹ ಸಾಲುಗಳನ್ನು ಬರೆದಿದ್ದಾರೆ. ಹಾಗೆಯೇ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡು ಸನ್ಸೆಟ್ ನೋಡ್ತಾ ಇದ್ರೆ ಫ್ರೆಂಡ್ಸ್ ಜೊತೆ ನಮಗಂತೂ ಮನಸ್ಸಿಗೆ ತುಂಬಾ ಆಹ್ಲಾದಕರ ಭಾವನೆ ಬರುತ್ತೆ. ಎಲ್ಲ ಚಿಂತೆ ಮರೆತು ಪ್ರಕೃತಿ ಜೊತೆಗೆ ಖುಷಿಯಾಗಿ ವೀಕ್ಷಣೆ ಮಾಡ್ತೇವೆ. ಮುಂಜಾನೆ ವಾಕಿಂಗು, ಬೆಟ್ಟದ ಮೇಲೆ ವ್ಯಾಯಾಮ ಮಾಡ್ತೇವೆ, ಸೂರ್ಯೋದಯನೂ ತುಂಬ ಚೆನ್ನಾಗಿ ಕಂಡು ಬರುತ್ತೆ, ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿ ಸುಮಾ ಮಹಂತೇಶ್, ಮಹಂತೇಶ್ ಚಿನ್ಮಯ್, ಶ್ವೇತಾ ಗಡಾವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕೆ ಪ್ರಸನ್ನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೂರ್ಯಾಸ್ತ ಪ್ರಕೃತಿ ಅತ್ಯಂತ ರಮಣೀಯ ಮತ್ತು ಆಕರ್ಷಕವಾದಂತಹ ದೃಶ್ಯ. ಸಂಜೆ ಆಗ್ತಿದ್ದಂತೆ ಆಕಾಶವು ಚಿನ್ನ, ಕಿತ್ತಳೆ ಮತ್ತು ಗುಲಾಬಿ ಬಣ್ಣಗಳ ಕ್ಯಾನ್ವಾಸ್ ಆಗಿ ಬದಲಾಗುತ್ತೆ. ಹಾಗೆಯೇ ಮುಳುಗುವಂತಹ ಸೂರ್ಯನ ಚಿನ್ನದ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಿ ಇಡೀ ವಾತಾವರಣಕ್ಕೆ ಒಂದು ಶಾಂತ ಮತ್ತು ಮಂತ್ರಮುಗ್ಧವಾದಂತಹ ಸೌಂದರ್ಯವನ್ನು ನೀಡುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಂದೇಶವನ್ನ ಕಳಿಸಿರೋಂಥವರು ಈ ವಿಷಯದ ಕುರಿತು ಮಾತನಾಡ್ತಾ ಇರೋದು ತುಂಬಾ ಖುಷಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಈ ಮಾತುಕತೆ ಮುಂದುವರಿತಾ ಹೋಗುತ್ತೆ ಮತ್ತೊಂದು ಗೀತೆಯ ನಂತರ.

0: ಕೇಳ್ತಾ ಸಾಕ್ತಾ ಹೋಗ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಾನು ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸೊ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಸನ್ಸೆಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಒಳ್ಳೊಳ್ಳೆ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಸೊ ನಿಮ್ಮ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋ ಅಂಥವರು ನಂಬರ್ ಎಂಡಿಂಗ್ ವಿತ್ 83405 ಹೆಸರು ಹಾಕಿದರೆ ತುಂಬ ಚೆನ್ನಾಗಿರ್ತಾ ಇತ್ತು, ಇಲ್ಲಿ ಪರವಾಗಿಲ್ಲ. ಹಾಯ್ ಮ್ಯಾಮ್, ಐ ಆಮ್ ಯಶ್ವಂತ್ ಫ್ರಮ್ ತಿಪ್ಟೂರ್. ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಸಾಂಗ್ಸ್ ಕೇಳ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀನಿ. ತುಂಬ ಸಾಂಗ್ಸ್ ಒಳ್ಳೊಳ್ಳೆ ಸಾಂಗ್ಸ್ ಬರ್ತಾ ಇದೆ, ತುಂಬ ಫ್ರೆಶ್ ಮೂಡ್ ಅನಿಸ್ತಿದೆ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೊಡ್ತಾ ಇದೆ ನಿಮ್ಮ ಪ್ರೋಗ್ರಾಮು. ಇಡೀ ಸಂಜೆ ತಿಳಿ ಬಾನು ಅರಿಯದ ನಾಳೆಗೆ, ಅದೆಷ್ಟೋ ಕನಸುಗಳು ಆಸೆಗಳು, ತಿಳಿಯದ ಬದುಕಿಗೆ ಅದೆಷ್ಟೆಷ್ಟೋ ಕನಸುಗಳು, ನಾಳೆಯ ನೆನಪಿನಲ್ಲಿ ಪಯಣ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮೂರಿಂದ ಒಬ್ಬರು ಸಂದೇಶವನ್ನು ಕಳಿಸಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ನನ್ನ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ಬೋದು ನಿಮಗೆ ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್, ನಮ್ಮೂರವರಾಗಿ ನಮ್ಮ ಸಂದೇಶವನ್ನು ಕಳಿಸಿದ್ದೀರಾ ನೀವು. ಸೊ ಹಾಗಂತ ಬೇರೆಯವರವ್ರನ್ನೆಲ್ಲ ನಾನು ಯಾವತ್ತೂ ಮರ್ತಿಲ್ಲ. ನಮ್ಮೂರವರು ಅಂದರೆ ಸ್ವಲ್ಪ ಅಭಿಮಾನ ಜಾಸ್ತಿ ಅಲ್ವಾ. ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮುಸಂಜೆ ಮುಗಿಯಲು ಮನಸ್ಸಿಗೆ ಬಣ್ಣದ ಚಿಲುಮೆ, ಬಣ್ಣಗಳು ಬದಲಾಗಬಹುದು ಆದರೆ ಸೂರ್ಯನ ಪ್ರಕಾಶ ಎಂದಿಗೂ ಮಾಸೋದಿಲ್ಲ, ಪ್ರಕೃತಿಯ ಮಡಿಲಲ್ಲಿ ಸಿಗುವಷ್ಟು ಶಾಂತಿ ಬೇರೆಲ್ಲೂ ಸಿಗಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರ ಸಂದೇಶಗಳನ್ನು ಓದ್ತಾ. ಹೌದು, ಈ ಸನ್ಸೆಟ್ ಅನ್ನೋದು ಎಲ್ರಿಗೂ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ವಿಭಿನ್ನವಾಗಿ ಕಾಣ್ತಾ ಹೋಗುತ್ತೆ. ಅದರಲ್ಲೂ ಟ್ರಾವೆಲ್ ಮಾಡಬೇಕಾದ್ರೆ ಆ ಸನ್ಸೆಟ್ಗಳನ್ನು ನೋಡೋದೇ ಒಂಥರ ಮಜಾ. ಅದರಲ್ಲೂ ಅಥವಾ ಅದನ್ನು ಹೊರತಾಗಿ ಈ ವೆಕೇಷನ್ ಟೈಮ್ಗಳಲ್ಲಿ ಆ ಬೀಚ್ ಸೈಡಲ್ಲಿ ಸನ್ಸೆಟ್ ನೋಡೋದು ಅಂತಂದರೆ ಎಷ್ಟು ಮಜವಾಗಿರುತ್ತಲ್ಲ. ನನಗಂತೂ ನಿಜ ಅದರ ಅನುಭವ ಈಗಲೂ ಆದಂಗೆ ಅನಿಸ್ತಾ ಇದೆ. ಹೌದು, ಐ ಆಮ್ ಜಸ್ಟ್ ಕೈಂಡ್ ಆಫ್ ಎ ಹೇಗೆ ಅಂತ ಹೇಳಿದ್ರೆ ನನಗೆ ಹೇಳಕ್ಕೆ ಬರಲ್ಲ. ನಾನು ಕೈಂಡ್ ಆಫ್ ಬೀಚ್ ಪರ್ಸನ್ ಅಂತಲೇ ಹೇಳ್ಬೋದು. ನನಗೆ ಆ ಬೀಚ್ನ ಎನ್ವಿರಾನ್ಮೆಂಟು, ಅಲ್ಲಿನ ಸನ್ಸೆಟ್ಟು ಅಂತ ಅಂದರೆ ಬಹಳ ಅಂದರೆ ಬಹಳ ಪ್ರೀತಿ. ಸೊ ಅದನ್ನು ನೋಡೋದೇ ನನಗೆ ಬಹಳ ಖುಷಿ. ನನಗೆ ಯೂಶ್ವಲಿ ನನಗೆ ಟ್ರಾವೆಲ್ ಮಾಡುವಂತಹ ಎಲ್ಲ ಸಮಯ ಸಿಕ್ಕಾಗ ನಾನು ಯೂಶ್ವಲಿ ಬೀಚ್ಗಳನ್ನ ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಎಷ್ಟೋ ಜನ ನಂತರದವ್ರು ಇರ್ತೀರಾ. ಸೊ ನಿಮ್ಮ ಮೂಡ್ ಸ್ವಿಂಗ್ಸ್ಗೆ ತಕ್ಕಂತೆ ಈ ಸನ್ಸೆಟ್ಗಳು ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಅನುಭವ ಏನಾದರೂ ನಿಮಗೆ ಇದ್ದರೆ ಅದನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸ್ಬೋದು. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9489901013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಶೋಭಾ ಕೊಳ್ಳು, ಮಯುಚ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನೇ ಮಾಡ್ಕೊಳ್ಳು,
2: ತಲೆ ಬಚ್ಕೊಳ್ಳು, ಪೌಡ್ರ ಕಳ್ಳು.

ಕೇಳ್ತಾ ಎಫ್ಎಂ ರೇನ್ಬೋ ಕನ್ನಡ ಕಮನಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗ್ತಿದೆ ಇನ್ನೇನು 7:29. ಸೊ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೀವಿ. ಸಾಕಷ್ಟು ಜನ ಈಗ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ನಾನು ಹೊನ್ನಾವರದ ಸಮುದ್ರದ ದಡದಲ್ಲಿ ಓಡಾಡಿ ಜೊತೆಯಲ್ಲಿ ಕುಳಿತಾಗ ಸನ್ಸೆಟ್ ಸಮುದ್ರಕ್ಕೆ ಹೋಗಿದ್ದೀನಿ. ಹೊನ್ನಿನ ತೋರಣ ಧರಿಸಿದ್ದ ರೀತಿ ಮನೋಹರವಾಗಿತ್ತು, ಜ್ಞಾಪಕವಾಯಿತು, ಈಗ ಮಧುರವಾದ ನೆನಪು ಮರುಕಳಿಸಿತ್ತು. ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀಕಂಠ ಅವರು, ಯಲಹಂಕ ಉಪನಗರದಿಂದ. ಹಾಗಾದರೆ ಮಳೆ ಇಲ್ಲದ ಕಾರಣ ಸನ್ಸೆಟ್ ನೋಡೋಕೆ ಬೇಸರ ಅಂತ ಹೇಳಿ ಜಯಣ್ಣ ಆಶಿ ಅಳ ಅರಸೀಕೆರೆ ತಾಲೂಕಿನ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಬಸವರಾಜ್ ಕೊಳಕಿ ಗೋಕಾಕ್ ಗೋವಾ ದುನಪಾಲ, ಸನ್ಸೆಟ್ ಸೂಪರ್ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು, ನಮಸ್ಕಾರ, ಬಾರಿನಲ್ಲಿ ಸನ್ಸೆಟ್ಟನ್ನು ನೋಡುತ್ತಾ ಪ್ರಕೃತಿ ಸೌಂದರ್ಯವನ್ನು ಕಾಣ್ತಾ ಮನಸ್ಸಿಗೆ ನೆಮ್ಮದಿಯನ್ನು ಪಡೆಯಬಹುದು. ವಿಷಯ ಹಾಡು ಎರಡು ಸೊಗಸಾಗಿ ಇಂಪಾಗಿ ಮೂಡಿ ಬರ್ತಾ ಇದೆ. ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಮಧುರವಾದ ಗೀತೆಗಳು ಮೂಡಿ ಬರ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತ ಹೇಳಿ ಹರೀಶ್ ಕೋಟೆ ನಾಯಕನ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಸನ್ಸೆಟ್ ಅನ್ನೋವಂಥದ್ದು ಅದೊಂದು ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಒಂದೊಂದು ರೀತಿ ಕನೆಕ್ಟ್ ಆಗಿರುತ್ತೆ, ಒಬ್ಬೊಬ್ರಿಗೆ ಖುಷಿ ಕೊಡುತ್ತೆ, ಒಬ್ಬೊಬ್ರಿಗೆ ಬೇಜಾರಾದಾಗ ಅವರ ಮನಸ್ಸನ್ನು ತಣಿಸುವಂತಹ ಕೆಲಸಗಳು ಈ ಸನ್ಸೆಟ್ನಲ್ಲಿ ಆಗುತ್ತೆ. ಸೊ ಸಾಕಷ್ಟು ಕಡೆ ಸನ್ಸೆಟ್ಗಳಿಗೆ ಫೇಮಸ್ ಆದಂತಹ ಜಾಗಗಳು ಕೂಡ ಇದೆ, ಅದನ್ನು ನೋಡೋದಕ್ಕೆ ಹೋಗೋ ಜನ ಕೂಡ ಇದ್ದಾರೆ. ಸೊ ನಂತರದವರು ಸಮುದ್ರದ ಸನ್ಸೆಟ್ ನೋಡೋಕೆ ಇಷ್ಟಪಡೋರು ಸಾಕಷ್ಟು ಜನ ಇರ್ತಾರೆ. ಸೊ ಹೀಗೇ ಪ್ರತಿದಿನ ಕೂಡ ಸನ್ಸೆಟ್ನ ಬೀಚಲ್ಲೇ ನೋಡಬೇಕು ಅಂತ ಹೇಳಲ್ಲ, ಒಳ್ಳೆ ಮನಸ್ಸಿಂದ ಎಲ್ಲೇ ನಿಂತ್ಕೊಂಡು ನೋಡಿದ್ರೂ ಕೂಡ ಅದು ನಮ್ಮ ಮನಸ್ಸಿಗೆ ಮುದ ಅಂತ ಅನ್ನಿಸ್ಬೇಕು. ಸಂಜೆಯ ಸೂರ್ಯನ ಸೊಬಗನ್ನು ನೋಡೋದು ಸುಂದರ ಗಳಿಗೆ ಪ್ರೀತಿ ಗೂಡಿನ ಕಡೆಗೆ ಸಾಗುತ್ತಿದೆ. ನಿಮ್ಮ ಮಾತಿನ ಜೊತೆಗೆ ಕೇಳ್ತಾ ಮಧುರವಾದ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮಣಿಕಂಠ ಅವರು. ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಒಂದು ಕೊನೆಯ ಗೀತೆಯ ನಂತರ ಇದಾದ ಬಳಿಕ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಎಫ್ಎಂ ರೇನ್ಬೋ ಕನ್ನಡ ಕಮನವಿಲು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ

0: ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥಾನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. March 2026 ಮುಕ್ತಾಯಗೊಂಡ ಅವಧಿಯಲ್ಲಿ RBIನ ತಪಶೀಲು ಪತ್ರ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರುಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ March 31 889.58 metric tons ಚಿನ್ನ ಸಂಗ್ರಹ ಪ್ರಸ್ತುತ 880.52 metric tons ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ಧಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ಧೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 metric tons LPG ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 2,70,000 metric tons ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನೆಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು June 3 ವೈಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ

ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2680 ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸಮಯ ಆಗಿದೆ 7:45:45. ಟ್ಯೂನ್ ಮಾಡಿದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯರ್ಸ್ ಮ್ಯಾಜಿಕಲ್ ಯರ್ಸ್ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಒಲವಿನ ಆಲಾಪ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಒಳ್ಳೊಳ್ಳೆ ಗೀತೆಗಳು, ಒಳ್ಳೊಳ್ಳೆ ಮಾಹಿತಿಯ ಜೊತೆಗೆ ನಿಮ್ಮ ಜೊತೆ ಸಾಕ್ತಾ ಹೋಗ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

0: ನೀವು ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಒಲವಿನ ಆಲಾಪ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಎದೆಯ ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸವಿ ಮಾತುಗಳನ್ನ ಕೇಳ್ತಾ ಪ್ರೀತಿಯ ಸುಮಧುರ ಭಾವನೆಗಳನ್ನ ಒಲವು ಮೂಡಿದ ಪ್ರೀತಿಯ ಚಂದದ ಮಾತು ಕತೆಗಳ ಜೊತೆಗೆ ಸಾಕ್ತಾ ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ತಾ ಹೋಗೋಣ.

ಒಲವು ಅಂದ್ರೆ ಬೇರೆ ಅಲ್ಲ, ಪ್ರೀತಿ ಅಂದ್ರೆ ಬೇರೆ ಅಲ್ಲ. ಪ್ರೀತಿ ಕೇವಲ ಮನಸ್ಸಿನ ಭಾವನೆ ಅಷ್ಟೇ ಅಲ್ಲ, ಅದು ಬದುಕುವ ವಿಧಾನ. ಪ್ರೀತಿಸುವುದು ಎಂದರೆ ಸ್ವಾರ್ಥವಿಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ ಮತ್ತೊಬ್ಬರ ಸಂತೋಷದಲ್ಲಿ ಖುಷಿ ಕಾಣುವ ಮನೋಭಾವ. ನಿಜವಾದ ಪ್ರೀತಿ ಯಾವುದೇ ಕಟ್ಟುಪಾಡು, ನೀತಿ, ನಿಯಮ, ನಿಯಂತ್ರಣ ಅಥವಾ ನಿರೀಕ್ಷೆಗಳನ್ನ ಹೊಂದಿರುವುದಿಲ್ಲ. ಅದು ಸ್ವೀಕಾರ ಮತ್ತು ಗೌರವವನ್ನ ಒಳಗೊಂಡಿರುತ್ತದೆ. ಈ ಪ್ರೀತಿ, ಒಲುಮೆಯ ಮಾತು ಇವೆಲ್ಲವೂ ಕೂಡ ಒಂದೇ ಅರ್ಥ ನೀಡುವಂತವು, ಒಂದೇ ಭಾವನೆಗೆ ನಿಲುಕುವಂತದ್ದು. ಈ ಒಲುಮೆ ಪ್ರೀತಿಯ ಮಾತುಕತೆಯ ಜೊತೆ ಸಾಗ್ತಾ ಹೋಗೋಣ ಈ ಎರಡು ಹಾಡಿನ ನಂತರ. ಹೌದು,

ಹೌದಲ್ವಾ, ಈ ಮೌನವನ್ನ ಯಾರು ಕೂಡ ತಾಳೋದಕ್ಕೆ ಸಾಧ್ಯ ಇಲ್ಲ. ಮೌನ ಮುರಿದು ಒಲವಿನ ಪ್ರೀತಿಯನ್ನ ತೋರ್ಲೇಬೇಕು. ಪ್ರೀತಿಯಿಂದ ತುಂಬಿದ ಮನಸ್ಸು ಕಠಿಣ ಪರಿಸ್ಥಿತಿಗಳಲ್ಲೂ ಮೃದುತನವನ್ನ ಕಳೆದುಕೊಳ್ಳೋದಿಲ್ಲ. ಪ್ರೀತಿ ಇರುವ ಸ್ಥಳದಲ್ಲಿ ನಂಬಿಕೆ ಹೆಚ್ಚಾಗಿರುತ್ತಂತೆ. ಕುಟುಂಬ, ಸ್ನೇಹ, ಸಮಾಜ, ಎಲ್ಲ ಸಂಬಂಧಗಳ ಮೂಲದಲ್ಲೂ ಪ್ರೀತಿ ಇದೆ. ಪ್ರೀತಿಯನ್ನು ಅಭ್ಯಾಸವಾಗಿ ಬಳಸಿಕೊಂಡು

ಪ್ರೀತಿಯಲ್ಲಿ ಸೌಂದರ್ಯನೂ ಇರಬೇಕು, ಹಾಗೇನೆ ಹಾಡೋ ಸಾಲುಗಳಲ್ಲೂ ಒಂದೇ ರಿದಮ್ಮು ಇರಬೇಕು. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮಾತುಕತೆಯನ್ನ ಮುಂದುವರಿಸ್ತಾ ಹೋಗೋಣ. ಜೀವನದಲ್ಲಿ ಅನೇಕ ಸಾಧನೆಗಳಿದ್ದರೂ ಪ್ರೀತಿ ಇಲ್ಲದಿದ್ರೆ ಖಾಲಿತನ ಉಳಿಯುತ್ತೆ. ಆದ್ರಿಂದ ಪ್ರೀತಿಸುವ ಕಲೆಯನ್ನ ಅರಿಯೋದು ಮತ್ತು ಅದನ್ನ ಹಂಚೋದು ಬದುಕನ್ನು ಇನ್ನಷ್ಟು ಚಂದಗೊಳಿಸಲು ಸಹಕಾರಿಯಾಗುತ್ತೆ.

ಒಲಿದ ಜೀವ ಜೊತೆಯಲ್ಲಿದ್ರೆ ಆ ಸಮಯ ಹೇಗ್ ಕಳೆಯುತ್ತೆ ಅಂತ ನಿಜಕ್ಕೂ ಗೊತ್ತಾಗಲ್ಲ. ಹೌದು, ಒಲಿದ ಜೀವ, ಒಲಿದ ಪ್ರೀತಿ, ಒಲವು ಮೂಡಿದಾಗ ಆ ಸಮಯದ ಅನುಭವ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನ್ನವನು ಅಥವಾ ನನ್ನವಳು ಜೊತೆಯಲ್ಲಿದ್ದಾಗ ಅದರ ಸಿಹಿ ಅನುಭವಗಳೇ ಬೇರೆ, ಆ ಸ್ಪರ್ಶದ ಅನುಭವವೇ ಬೇರೆ ಆಗಿರುತ್ತೆ. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಒಲವಿನ ಆಲಪ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಪ್ರೀತಿಯ ಒಲವಿನ ಮಾತುಕತೆಯನ್ನ ಮುಂದುವರಿಸ್ತಾ ಸಾಗೋಣ. ಒಲವು ಪ್ರೀತಿ ಅನ್ನೋದು ಕೇವಲ ಎರಡು ಹೃದಯಗಳ ನಡುವಿನ ಸೆಳೆತ ಅಲ್ಲ, ಅದು ಸೃಷ್ಟಿಯ ಅಸ್ತಿತ್ವದ ಮೂಲ ಧಾತು ಅಂದ್ರೂ ತಪ್ಪಾಗಲ್ಲ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ, ಆಕಾಶವನ್ನೇ ಮುಟ್ಟುವಂತಹ ಸಾಧನೆ ಮಾಡಿದ್ರು, ಕೋಟಿ ಕೋಟಿ ಹಣದ ರಾಶಿಯ ಮೇಲೆ ಕುಳಿತರೂ ಪ್ರೀತಿ ಎಂಬ ತಣ್ಣನೆಯ ಸ್ಪರ್ಶವಿಲ್ಲದೆ ಅದೆಲ್ಲವೂ ಬಣ್ಣವಿಲ್ಲದ ಚಿತ್ರದಂತೆ ಭಾಸ ಆಗುತ್ತೆ.

ಪ್ರೀತಿ ಎಂಬ ಅಲೆಯಲ್ಲಿ ತೇಲ್ತಾ ಇದ್ದಾಗ ಒಬ್ರನ್ನೊಬ್ರು ಬಿಡೋಕೆ ಸಾಧ್ಯನೇ ಇಲ್ಲ. ಹೌದು, ಒಲವಿನ ಪ್ರೀತಿಯ ಭಾವನೆಗಳೇ ಹಾಗೆ. ಒಬ್ರಿಗಿಂತ ಮತ್ತೊಬ್ರು ಹೆಚ್ಚು, ಅವರ ಪ್ರೀತಿಗಿಂತ ಇವರ ಪ್ರೀತಿ ಹೆಚ್ಚು, ಇವರ ಪ್ರೀತಿಗಿಂತ ಅವರ ಪ್ರೀತಿ ಹೆಚ್ಚು ಎಂಬ ಭಾವನೆ ಇಬ್ಬರಲ್ಲೂ ಮೂಡಿರುತ್ತೆ. ಆದರೆ ಯಾರ ಪ್ರೀತಿನೂ ಹೆಚ್ಚಲ್ಲ, ಯಾರ ಪ್ರೀತಿನೂ ಕಡಿಮೆ ಅಲ್ಲ. ಈ ಪ್ರೀತಿಯಲ್ಲಿ ಒಲುಮೆ ತೋರಿದಾಗ ಆ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ಹೊರಗಿನ ಜಗತ್ತಿಗೆ ನಾವು ಸುಂದರವಾಗಿ ಸುಭದ್ರವಾಗಿ ಕಾಣಿಸಬಹುದು, ಆದರೆ ಅಂತರಂಗದಲ್ಲಿ ಪ್ರೀತಿಯ ಸೆಲೆ ಬತ್ತಿ ಹೋದರೆ ಅಲ್ಲಿ ಮೌನ ಮತ್ತು ಒಂಟಿತನ ಮಾತ್ರ ಮನೆ ಮಾಡಿರುತ್ತೆ. ಹಾಗಾದ್ರೆ ಪ್ರೀತಿ ಹೇಗಿರಬೇಕು, ಒಲುಮೆಯ ದಾರಿ ಹೇಗಿರಬೇಕು, ಒಲುಮೆಯ ಪ್ರೀತಿಯ ಭಾವನೆಗಳ ಜೊತೆ ಹೇಗೆ ಸಾಗಬೇಕು, ಈ ಎಲ್ಲ ಮಾತುಕತೆಯ ಜೊತೆ ಜೊತೆಗೆ ಸಾಗೋಣ.

0: ಮೊದಲು
1: ಪ್ರೀತಿ ಜಗದ ಜೀವಾಳ ಪ್ರೀತಿಯ
2: ರೆಡ್ಡಿ ಚಿರಾಗ್ ಶೆಟ್ಟಿ ಪುರುಷ್ ಡಬಲ್ಸ್ ತಥಾ ಧ್ರುವ್ ಕಪಿಲಾ ಔರ್ ತನಿಷಾ ಕ್ರೆಸ್ಟೋ ಮಿಕ್ಸ್ ಡಬಲ್ಸ್ ಕೆ ಸೆಮಿಫೈನಲ್ ಮೇ ಔರ್ ಐಪಿಎಲ್ ಕ್ರಿಕೆಟ್ ಮೇ ದೂಸರೆ ಕ್ವಾಲಿಫಾಯರ್ ಮೇ ಗುಜರಾತ್ ಟೈಟನ್ಸ್ ತಥಾ ರಾಜಸ್ಥಾನ್ ರಾಯಲ್ಸ್ ಕೆ ಬೀಚ್ ಮುಕಾಬಲಾ ಜಾರಿ. ಅಬ್ ಸಮಾಚಾರ ವಿಸ್ತಾರ ಸೆ. ಗೃಹ ಮಂತ್ರಿ ಅಮಿತ್ ಶಾಹ ನೆ ಕಹಾ ಹೈ ಕಿ ಸೀಮಾಓ ಕೋ ಸುರಕ್ಷಿತ್ ಕರ್ನಾ ಔರ್ ಅವೈಧ ಪ್ರವಾಸನ್ ಪರ್ ಅಂಕುಶ್ ಲಗಾನಾ ರಾಷ್ಟ್ರ ಕಿ ಜನಸಂಖ್ಯಾಕಿ ಸುರಕ್ಷಾ ಕೆ ಲಿಯೆ ಮಹತ್ವಪೂರ್ಣ ಹೈ. ಗುಜರಾತ್ ಕೆ ಭುಜ್ ಮೇ ಭಾರತ ಪಾಕಿಸ್ತಾನ್ ಸೀಮಾ ಪರ್ ಮಹತ್ವಪೂರ್ಣ G7 ಔರ್ G13 ಸೀಮಾ ಚೌಕಿಯೋ ಕೆ ಉದ್ಘಾಟನ್ ಕೆ ಬಾದ್ ಗೃಹ ಮಂತ್ರಿ ನೆ ಕಹಾ ಕಿ ಕೇಂದ್ರ ಸರ್ಕಾರ ಲೀಕ್ ಪ್ರೂಫ್ ಸುರಕ್ಷಾ ಗ್ರಿಡ್ ಸ್ಥಾಪಿತ್ ಕರ್ನೆ ಕೆ ಲಿಯೆ ಡ್ರೋನ್ ರಡಾರ್ ಔರ್ ಆಧುನಿಕ ಬಾಡ್ ಸಹಿತ ಅತ್ಯಾಧುನಿಕ ಪ್ರೌದ್ಯೋಗಿಕಿ ಕಾ ಉಪಯೋಗ ಕರ್ ರಹಿ ಹೈ. ಉನ್ಹೊನೆ ನೈ ಸುರಕ್ಷಾ ಗ್ರಿಡ್ ಕೆ ಸಾಥ್ ಸೀಮಾ ಪ್ರಬಂಧನ್ ಮೇ ಬದಲಾವ್ ಕಿ ಘೋಷಣಾ ಕಿ.
3: BSF की सीमा सुरक्षा के कंसेप्ट को

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದರೆ ಎಫ್ಎಂ ರೇನ್ಬೋ ಕನ್ನಡ ಗಮನವಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 9:16:20. ನಾವಿದ್ದೀವಿ ಕಾರ್ಯಕ್ರಮ ಸುಕೂನ್ ಕಿ ಪಲ್. ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಇದಾಗಿದೆ. ಇಂದಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಸಾಗೋಣ. ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೌನ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೌದಲ್ವಾ? ಪ್ರಶಾಂತವಾದಂಥ ಸಮಯ ಇದಾಗಿದೆ. ಈ ಪ್ರಶಾಂತವಾದಂಥ ಸಮಯದಲ್ಲಿ ಮೌನದ ಮಾತುಕತೆಗಳು ಮನಸ್ಸಿಗೆ ಸಾಕಷ್ಟು ಮುದ ನೀಡುತ್ತೆ ಅಂತ ಹೇಳಿ ನನ್ನ ಭಾವನೆ ಹಾಗೂ ಅನಿಸಿಕೆ ಕೂಡ ಹೌದು. ಇಂದಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದ ವಿಷಯ ಏನಪ್ಪ

ಅಂತ ಹೇಳಿದ್ರೆ ಮೌನದ ಮಾತು. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಸಾಗೋಣ. ಒಂದೆರಡು ಗೀತೆಗಳನ್ನು ಕೇಳಿಸ್ಕೊಂಡು ಬೇಗ ವಾಪಸ್ ಬನ್ನಿ. ನಿಮಗಾಗಿ ಗೀತೆ ಬರ್ತಾ ಇದೆ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದಿಂದ. ಈ ಹಾಡು ನಿಮಗಾಗಿ.

ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮೌನದ ಮಾತಿನ ಬಗ್ಗೆ ಮಾತನಾಡ್ತಾ ಇದ್ದೆ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ, ಈ ಹೊತ್ತಲ್ಲಿ ಇಂಥ ಒಳ್ಳೊಳ್ಳೆ ಇಂಪಾದ ಹಾಡುಗಳನ್ನು ಕೇಳೋದು ತುಂಬಾ ಖುಷಿ ಅನಿಸ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮೌನದ ಮಾತು ಅಂತ ಹೇಳಿದೆ. ಸಾಕಷ್ಟು ಜನ ನೋಡ್ತೀವಿ, ಸುಮಾರು ಜನ ಕೆಲವರು ಮಾತಾಡುವಂಥ ಅಭ್ಯಾಸ ಏನಿರುತ್ತೆ, ಆ ಅಭ್ಯಾಸ ಅವ್ರಿಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಅವ್ರಿಗೆ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು ಅಂತ ಹೇಳಿದ್ರೆ ಮಾತಿಂದಲೇ ಸಾಧ್ಯ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಮನದಟ್ಟು ಮಾಡ್ಕೊಂಬಿಟ್ಟಿರ್ತಾರೆ. ಆದರೆ ಕೆಲವೊಬ್ಬರನ್ನ ನೋಡಿದಾಗ ಪ್ರತಿಯೊಂದು ಉತ್ತರನೂ ಮೌನದಲ್ಲೇ ಅಡಗಿರುತ್ತೆ. ಹೌದು, ಆ ಮೌನದಲ್ಲೇ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಅವರು ತಮ್ಮ ಮುಖಚರ್ಯೆ ಹಾವಭಾವಗಳಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಆ ಥರದ ವ್ಯಕ್ತಿತ್ವ ಕೆಲವೊಬ್ರಿಗೆ ಬಹಳ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ರಿಗೆ ಇವರು ಯಾಕೆ ಇಷ್ಟು ಸೈಲೆಂಟಾಗಿರ್ತಾರೆ, ಮುಖಚರ್ಯೆ ಏನು ಹೇಳುತ್ತೆ, ಮಾತಾಡಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಲ್ವಾ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಅನಿಸಿರುತ್ತೆ. ಮೌನದ ಮಾತುಗಳು ಎಷ್ಟು ಚಂದ ಅಂತ ಹೇಳಿದ್ರೆ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವೀಗ ತುಂಬ ಸೈಲೆಂಟಾಗಿ ನಮ್ಮ ಪಾಡಿಗೆ ನಾವು ಏನೋ ಓದ್ತಾ ಇರ್ತೀವಿ. ಸಪೋಸ್ ಈಗ ಒಂದು ಪುಸ್ತಕನೇ ಓದ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಆ ಪುಸ್ತಕ ಆ ಮೌನದಲ್ಲಿ ಆ ಅಕ್ಷರಗಳು ನಮ್ಮ ಜೊತೆ ಒಡನಾಟ ಬೆಳೆಸಿದಾಗ ಅದೊಂದು ಅದ ಅನುಭವನೇ ಬೇರೆ ಆಗಿರುತ್ತೆ. ಸೊ ಆ ರೀತಿ ಜೀವಿಸೋದು ಅಂತ ಹೇಳಿದ್ರೆ ಕೆಲವರಿಗೆ ಅದು ಬಹಳಷ್ಟು ಆನಂದ ಕೂಡ ಕೊಡುತ್ತೆ. ಸೊ ಈ ರೀತಿ ಅನುಭವ ನಿಮಗೂ ಆಗಿದ್ರೆ, ಮೌನ ಮಾತಾಡಿದ್ರೆ ಹೇಗನ್ಸುತ್ತೆ, ಮೌನದ ಮಾತುಗಳು ನಿಮಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತ ಹೇಳಿ ನೀವು ನಮಗೆ ಸಂದೇಶದ ಮೂಲಕ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಮೂಲಕ ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9489901013 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ಬೋದು. ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ 12 ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸುಕುನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಹೋಗ್ತಾ ಇದ್ದೀವಿ. ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ, ಮೌನದ ಮಾತು ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕು ಇವರು ಸಂದೇಶವನ್ನು ಕಳಿಸಿದ್ದಾರೆ. ತಂಪಾದ ಹೊತ್ತು ಇಂಪಾದ ಹಾಡುಗಳು ಸುಮಧುರವಾದ ಗೀತೆಗಳು ಪ್ರಸಾರ ಆಗ್ತಾ ಇದೆ, ತುಂಬಾ ಇಷ್ಟ ಆಗ್ತಾ ಇದೆ ಹಾಡುಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸುಕುನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳಿ ಕಿಶನ್ ರೋಷನ್ ಶೋಭಾ ರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮಾ ನಗರ ದಾವಣಗೆರೆ ಅದ್ಭುತ ಹಾಡುಗಳು ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಗಿರ ಕೊಕ್ಕನೂರು ಹರಿಹರ, ನಮಸ್ತೆ ಮೇಡಮ್, ಎಫ್ ಎಂ ರೈನ್ಬೋ ವಾಹಿನಿಯ ಸುಕುನ್ ಕೇಪಲ್ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಹರ್ಷಿತಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಿರೂಪಿಸ್ತಾ ಇದ್ದೀರಾ, ಈ ತಂಪಾದ ಸಮಯದಲ್ಲಿ ಪ್ರಸಾರವಾಗ್ತಿರುವ ಇಂಪಾದ ಹಾಡುಗಳು ಹಿಂದಿ ಹಾಡುಗಳು ಮನಸ್ಸಿಗೆ ಅಪಾರ ನೆಮ್ಮದಿ ಸಂತೋಷ ಮುದವನ್ನು ನೀಡ್ತಾ ಇದೆ, ನಿಮ್ಮ ಮಧುರವಾದ ನಿರೂಪಣೆ ಹಾಗೂ ಮನಸ್ಸಿಗೆ ಹತ್ತಿರವಾದ ಹಾಡುಗಳ ಆಯ್ಕೆ ಶ್ರೋತೃಗಳಿಗೆ ವಿಶೇಷ ಅನುಭವ ನೀಡುತ್ತಿದೆ, ಇಂತಹ ಸುಂದರ ಪ್ರಸಾರಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮ ಪ್ರೀತಿಯ ಸಂದೇಶಕ್ಕೆ ನಾನು ಎಷ್ಟು ಆಭಾರಿಯಾಗಿದ್ದರೂ ಸಾಕಾಗೋದಿಲ್ಲ. ಸೊ ನಿಮ್ಮ ಪ್ರೀತಿ ಹೀಗೆ ನಮ್ಮ ವಾಹಿನಿ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಒಳ್ಳೆ ಫೇವ್ರೆಟ್ ಸಾಂಗ್ ಹಾಕ್ತಿದ್ದೀರಾ, ತುಂಬ ಧನ್ಯವಾದಗಳು ಅಂತ ಹೇಳಿ ದೀಪಿಕಾ ರಾಜೇಂದ್ರ ಆಲತ್ತೂರು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸೂಪರ್ ಸಾಂಗ್ ಮೇಡಮ್ ಅಂತ ಹೇಳಿ ಜವರಾಯಿ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮೌನದ ಮಾತುಕತೆ ಬಗ್ಗೆ ಹೇಳ್ತಾ ಇದ್ದೆ, ಸಾಕಷ್ಟು ಜನ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸ ಇರುತ್ತೆ, ಆ ಹವ್ಯಾಸ ಅವ್ರಿಗೆ ಎಷ್ಟು ಮಟ್ಟಿಗೆ ಖುಷಿ ಕೊಡ್ತಾ ಇರುತ್ತೆ ಅಂದರೆ ಅವ್ರು ಬೇರೆಯವ್ರ ಜೊತೆ ಮಾತುಕತೆ ಆಡೋದನ್ನೇ ಮರೆತು ಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿ ಕ್ಷಣ ಕೂಡ ಆ ಪುಸ್ತಕಗಳಲ್ಲಿ ತಲ್ಲೀನರಾದಾಗ ಅವರಿಗೆ ಅದರಲ್ಲಿ ಸಿಗೋವಂಥ ಆನಂದನೇ ಬೇರೆ. ಕೆಲವರು ಆ ಕ್ಯಾಟಗರಿಗೆ ಸೇರಲ್ಲ, ಹೌದು, ಕೆಲವರು ಏನಾರ ವಿಷಯಗಳನ್ನು ಮಾತಾಡಿನೇ ಬಗೆಹರಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಅಥವಾ ಆ ಧಾವಂತದಲ್ಲಿರ್ತಾರೆ. ಆದರೆ ಕೆಲವರು ಮೌನದಲ್ಲೇ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾರೆ. ಮೌನ ಅನ್ನೋದು ಒಂದು ಶಕ್ತಿನೂ ಹೌದು, ಒಂದು ಯುಕ್ತಿನೂ ಹೌದು, ಒಂದು ಪ್ರೀತಿನೂ ಹೌದು, ಹಾಗೆಯೇ ಅದೊಂದು ಭಾಷೆ ಕೂಡ ಹೌದು. ಸೊ ಈ ಮೌನದ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ, ಮತ್ತೆರಡು ಗೀತೆಯ ನಂತರ ಕೇಳಿ ಆನಂದಿಸಿ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 10:01:20. ಸುಕುನ್ ಕೀಪಲ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಹಾಡುಗಳು ನನಗೆ ತುಂಬಾ ಫೇವರೇಟು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಕೆಂಪಣ್ಣ ವಾಡಗಪ್ಪ ಗೋಳ ಅವರು. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಇಂದಿನ ಸುಕುನ್ ಕೀಪಲ್ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದುದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಮನವಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 10:03. ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಹೌದು, ಕನಸಿನ ಲೋಕಕ್ಕೆ ಜಾರುವಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ

ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗ್ತಾ ಇರೋದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸೊ ಇಷ್ಟು ಹೊತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ, ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಸೊ ಈ ಹೊತ್ತಲ್ಲಿ ನೀನು ಎಲ್ಲರೂ ಊಟ ಮಾಡಿ ಮಲಗುವಂತಹ ಸಮಯ ಇದಾಗಿದೆ. ಕನಸಿನ ಲೋಕಕ್ಕೆ ನಿದ್ರೆಯಲ್ಲಿ ಜಾರುವಂತಹ ಸಮಯದ ಹೊತ್ತು ಇದು. ಸಮಯ ಹೊತ್ತು ಎಷ್ಟು ಪದಗಳನ್ನು ಬಳಸಿದ್ರೂ ಕೂಡ ಕಡಿಮೆನೆ, ಮಹತ್ವ ಕಡಿಮೆಯಾದಷ್ಟು ಕೂಡ ಮೌನಕ್ಕೆ ಬಹಳಷ್ಟು ಅರ್ಥ ಸಿಗ್ತಾ ಹೋಗುತ್ತೆ. ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಸಾಗ್ತಾ ಹೋಗೋಣ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ದರ್ಪಣ ಚಿತ್ರದ್ದು. ಕೇಳಿ, ಆನಂದಿಸಿ.

ಒಳ್ಳೊಳ್ಳೆಯ ಸುಮಧುರವಾದಂತಹ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಕನಸಿನ ಲೋಕ ಕಾರ್ಯಕ್ರಮ ನಿಮ್ಮದಾಗಿದೆ. ಈ ಹೊತ್ತಲ್ಲಿ ಒಳ್ಳೊಳ್ಳೆಯ ಸುಮಧುರವಾದಂತಹ ಗೀತೆಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಷ್ಟು ಬಾರಿ ಈ ಕನಸು ಅನ್ನೋದು ಮನುಷ್ಯನಿಗೆ ಒಂದು ವಾರ ಕೂಡ ಆಗುತ್ತೆ, ಹಾಗೆಯೇ ಶಾಪ ಕೂಡ ಆಗಿರುತ್ತೆ ಅಲ್ವಾ? ಕನಸೇ ಇಲ್ಲದೆ ಇದ್ದರೆ ಮನುಷ್ಯನ ಬದುಕಿಗೆ ಒಂದು ಅರ್ಥನೇ ಇರಲ್ಲ ಅನಿಸುತ್ತೆ. ಸೊ ಕನಸು ಅಂದರೆ ಬರೀ ರಾತ್ರಿ ಹೊತ್ತು ನಿದ್ದೆಯಲ್ಲಿ ಕಾಣೋ ಕನಸಲ್ಲ, ಹಗಲಲ್ಲೂ ಎಡಬಿಡದೆ ನಮ್ಮ ಗುರಿಯನ್ನು ಅಂದರೆ ಆ ಗುರಿಯನ್ನು ಮುಟ್ಟಲು ಎಡಬಿಡದೆ ಪ್ರಯತ್ನವನ್ನು ಮಾಡ್ತಿರ್ತೀವಲ್ಲ, ಆ ಕನಸು ಕೂಡ ಹೌದು. ಎನಿವೇಸ್, ಈಗ ಬೆಳಗಿನ ಕನಸಿನ ಬಗ್ಗೆ ಮಾತಾಡೋದು ಬೇಡ, ರಾತ್ರಿ ಹೊತ್ತಿನ ಕನಸೇ ತುಂಬ ಮಧುರವಾಗಿರುತ್ತೆ ಅಂತ ಹೇಳಿ. ಹೌದು, ಎಷ್ಟೋ ಆಸೆ ಆಕಾಂಕ್ಷೆಗಳು ನಮ್ಮ ಮನಸ್ಸಲ್ಲಿ ಪೂರೈಕೆ ಆಗದೇ ಇದ್ದಾಗ ಆ ಕನಸಿನ ಮೂಲಕ ಅದನ್ನು ಈಡೇರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಸೊ ಈ ರೀತಿ ನಿಮಗೂ ಅನಿಸಿದ್ರೆ ಸೊ ಆ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೋಬೋದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9480910013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ಬೋದು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಿದ್ಧಾರ್ಥ್ ಚಿತ್ರದಿಂದ ಕೇಳಿ ಆನಂದಿಸಿ.

ಆ ದಿನಗಳು ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಎಲ್ಲ ಹಾಡುಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಜೊತೆ ಜೊತೆಗೆ ಸಾಕ್ತಾ ಇದ್ವಿ. ಸೊ ಕನಸಿನ ಲೋಕದಲ್ಲಿ ನಾವು ಕನಸುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಕನಸು ಅಂತ ಅಂದರೆ ಅದೊಂಥರ ರಿಲ್ಯಾಕ್ಸೇಷನ್ನು, ಅದೊಂಥರ ಹ್ಯಾಪಿನೆಸ್ಸು, ಸಂತೋಷ, ಪ್ರತಿಯೊಂದು ಕೂಡ ಹೌದು. ಆ ದಿನದಲ್ಲಿ ಏನೆಲ್ಲ ಆಗಿರುತ್ತೆ ಅದೆಲ್ಲ ಒಮ್ಮೆ ಮರುಕಳಿಸಿ ಕನಸಿನ ಅಂದರೆ ನಮ್ಮದೇ ಆದಂತಹ ಒಂದು ಅದ್ಭುತವಾದಂತಹ ಕಲ್ಪನಾ ಲೋಕದಲ್ಲಿ ನಮಗೆ ನಮ್ಮನ್ನು ನಾವು ತೇಲಾಡಿಸುವಂತಹ ಅಥವಾ ನಮಗೆ ಬೇಕಾದ ರೀತಿ ಬದುಕಿಸುವಂತಹ ಶಕ್ತಿ ಕೂಡ ಈ ಕನಸಿಗೆ ಇರುತ್ತೆ. ಸೊ ಈ ರೀತಿ ಅನುಭವ ನಿಮಗೂ ಆಗಿದೆ ಅಂತ ಅನಿಸ್ತಿದ್ವಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ರಾತ್ರಿ ಕಾಣುವ ಕನಸುಗಳೇ ಜೀವನಕ್ಕೆ ಅರ್ಥ ತುಂಬುವವು, ಕನಸುಗಳಿಲ್ಲದ ಬದುಕು ಬಣ್ಣವಿಲ್ಲದ ಚಿತ್ರದಂತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ ಬಡಗಿರ ಕುಕ್ಕನೂರು ಹರಿಹರದಿಂದ. ಹಗಲಿನಲ್ಲಿ ಅತಿಯಾಗಿ ಮನಸ್ಸಿಗೆ ಸಂತೋಷ ಅಥವಾ ನೋವಾದಾಗ ಅದು ಮನಸ್ಸಿನ ಆಳದಲ್ಲಿ ಇಳಿದು ಸುಪ್ತ ಮನಸ್ಸಿನಲ್ಲಿ ಉಳಿದು ಹಾಗೆ ಅದು ಕನಸಾಗಿ ಕಾಣಬಹುದು. ನಮಗೆ ರೇಡಿಯೋ ಕೇಳಿಸಿಕೊಂಡು ಇಡೀ ದಿನ ಸಂತೋಷವಾಗಿ ಕಾಲ ಕಳೆಯುವ ನಮಗೆ ಕನಸೇ ಬೀಳಲ್ಲ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಹರೀಶ್ ಅವರು. ಟ್ರೈ ಮಾಡಿ, ಕನಸುಗಳು ಖಂಡಿತವಾಗ್ಲೂ ಬಿದ್ದರೂ ಬೀಳಬಹುದು.

ಸೊ ಹಾಗೆಯೇ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಜಿ ಎಸ್ ಬೋಸರಾಜ್ ಸುಧಾ ಸೋಮಶೆಟ್ಟಿ ಹೇಳಿ ಚನ್ನಗಿರಿ ತಾಲೂಕು ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಸೂಪರ್ ಅಂತ ಹೇಳಿ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಹೋಗ್ತಾ ಇದ್ವಿ. ಸೊ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಳ್ಳೊಳ್ಳೆ ಗೀತೆಗಳೇ ಪ್ರಸಾರ ಆಗಿದೆ ಅಂತ ಭಾವಿಸ್ತಾ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ನನ್ನ ಅಚ್ಚುಮೆಚ್ಚಿನ ಗೀತೆಗಳನ್ನು ಕೇಳಿಸಿದ್ರಿ, ತುಂಬಾ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅನುಷಾ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಊಟ ಆಯಿತು, ಒಳ್ಳೆ ಹಾಡುಗಳನ್ನು ಕೇಳ್ತಾ ಊಟವನ್ನು ಮಾಡಿದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಹಾಡುಗಳು ಸೂಪರ್ ಮೇಡಮ್, ಒಂದಕ್ಕಿಂತ ಒಂದು ಹಾಡು ತುಂಬಾ ಚೆನ್ನಾಗಿತ್ತು, ನಿದ್ರೆಗೆ ಜಾರುವ ಹೊತ್ತಲ್ಲಿ ಈ ಹಾಡು ಕೇಳಿ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಗೀತೆ ಕೇಳಿ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚೆನ್ನಾಗಿ ನಡೆಸ್ಕೊಟ್ರಿ, ಹೊರಡುವ ಸಮಯ ಸಮೀಪಿಸ್ತು ಅಂತ ಅನಿಸುತ್ತೆ, ಶುಭವಾಗಲಿ, ಮತ್ತೆ ಬೇಗ ಬನ್ನಿ, ತಡವಾಯಿತು ಅಂತ ಅನಿಸುತ್ತೆ, ಮನೆಗೆ ಹುಷಾರಾಗಿ ಸೇರ್ಕೊಳ್ಳಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಅವರು, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಸಂಜೆಯಿಂದ ಪ್ರತಿಯೊಂದು ನೀವು ಹಾಕಿದ ಹಾಡುಗಳು ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ನಿಮ್ಮ ಪ್ರೀತಿಯ ಸಂದೇಶಗಳು ನಮಗೆ ಬಂದು ತಲುಪ್ತಾ ಇರಲಿ, ಹೀಗೆ ಎಫ್ ಎಂ ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇರಿ ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈ ಗೀತೆಯ ನಂತರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಅದಾದ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ಕೇಳಿ ಆನಂದಿಸಿ.